ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಈ ದಿನ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948ನೇ ಶಕವರ್ಷ ಆಶ್ವೇಜ ಮಾಸದ ಮೊದಲ ದಿನ ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 23ನೇ ತಾರೀಖು ಬುಧವಾರ. ಈಗ ಸಮಯ 5:58.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 4 ವಿಧಾನ ಪರಿಷತ್ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕ ಘೋಷಿಸಿದೆ. ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಅಕ್ಟೋಬರ್ 23ಕ್ಕೆ ಚುನಾವಣೆ ನಡೆಯಲಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಸ್ಥಾಪನೆಯಾಗಲಿರುವ ದೂರಸಂಪರ್ಕ ಉತ್ಪಾದನಾ ವಲಯಕ್ಕೆ ದೇಶೀಯ ಹಾಗೂ ಜಾಗತಿಕ ಹೂಡಿಕೆಗಳನ್ನು ಆಕರ್ಷಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ಮಧ್ಯಪ್ರದೇಶ ಸರ್ಕಾರ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡುಮೇಜಿನ ಸಭೆ ಆಯೋಜಿಸಿತ್ತು. ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಇದೇ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಲಾಗಿದೆ. ಮೇಳವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪಾಟೀಲ್ ತಿಳಿಸಿದ್ದಾರೆ. ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ 2026ರ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದಲ್ಲಿ ಹಿರಿಯ ನಾಗರಿಕರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಇಂದು ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಜಪಾನ್ನ ನಿಶಿಯೋ ಜಿಮ್ನಾಷಿಯಂನಲ್ಲಿ ನಡೆದ ಪುರುಷರ 55 ಕೆಜಿ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ಬಾಕ್ಸರ್ ಜಾದು ಮಣಿ ಸಿಂಗ್ ನೇಪಾಳದ ಚಂದ್ರ ಬಹದ್ದೂರ್ ಥಾಪಾ ಅವರನ್ನು ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಈ ದಿನ 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್.

ಕನ್ನಡ ಹಳೆಯ ಚಿತ್ರಗೀತೆಗಳು 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:20 ಬುಧವಾರದ ವಿಶೇಷ ಪದಬಂಧ, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ, ಸಾಯಂಕಾಲ 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 6:02 ಸೇಫ್ ಡ್ರೈವ್ ಗಾನ ಭಜಾನ, ಕಗ್ಗದ ಸಿರಿ ಪ್ರಸಾರವಾಗುವುದು 7:22 ಮಧುರಾಲಾಪ, 8:02 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನದೋಪಾಸನೆ

ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ. ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ, ಒಮ್ಮೆ ನಗಿಸುವನು ಒಮ್ಮೆ ಅಳಿಸುವನು. ಡಿವಿಜಿ. ಆಸೆ ಇರಬೇಕು, ಆದರೆ ಆಸೆಯೇ ಬದುಕಾಗಬಾರದು, ದುರಾಸೆಯೇ ದುಃಖಕ್ಕೆ ಮೂಲ. ಗೌತಮ ಬುದ್ಧ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೋಪದಿಂದ ಕಟ್ಟಿದ ಮನೆ ಬಹಳ ದಿನ ಉಳಿಯುವುದಿಲ್ಲ, ಆದರೆ ಪ್ರೀತಿಯಿಂದ ಗೆದ್ದ ಹೃದಯ ಎಂದಿಗೂ ಸೋಲುವುದಿಲ್ಲ. ಮಹಾತ್ಮ ಗಾಂಧೀಜಿ, ಬಂಧು ಬಳಗವೆಲ್ಲ ಬದುಕಿದ್ದಾಗ ಮಾತ್ರ ಕೊನೆಯಲ್ಲಿ ಕೈ ಹಿಡಿಯುವುದು ಆ ಪರಮಾತ್ಮನ ನಾಮವೊಂದೇ. ಶಿಶುನಾಳ ಶರೀಫರು.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಜಗತ್ತಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ಪರವಾಗಿಲ್ಲ, ಆದರೆ ಯಾರೊಬ್ಬರ ನಂಬಿಕೆಯನ್ನು ಪ್ರೀತಿಯನ್ನು ನಾವು ಕಳೆದುಕೊಳ್ಳಬಾರದು, ಹೀಗೆಂದರು ಮದರ್ ತೆರೇಸಾ. ದುಡ್ಡು ಕೊಟ್ಟು ಸಂಬಂಧಗಳನ್ನು ಕೊಳ್ಳಬಹುದು, ಆದರೆ ಪ್ರೀತಿ ಮತ್ತು ಗೌರವವನ್ನು ಕೇವಲ ಒಳ್ಳೆಯ ನಡತೆಯಿಂದ ಮಾತ್ರ ಗಳಿಸಲು ಸಾಧ್ಯ, ಹೀಗೆಂದರು ಸರ್ ಎಂ ವಿಶ್ವೇಶ್ವರಯ್ಯ.

ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯನ್ನು ಕೇಳಿದಿರಿ. ಸಮಯ ಆಗಿದೆ 6:53. ನಾದೋಪಾಸನೆ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಹಾಡುವುದು ಕೇವಲ ಗಂಟಲಿನ ಕಸರತ್ತಲ್ಲ, ಹಾಡುವುದು ಕೇವಲ ಕೇಳ್ಮೆಗಾಗಿ ಅಲ್ಲ, ಅದು ಆತ್ಮದಿಂದ ಪರಮಾತ್ಮನಿಗೆ ಸಲ್ಲಿಸುವ ಸಲ್ಯೂಟ್, ಹೇಗೆಂದರು ಪಂಡಿತ್ ಭೀಮಸೇನ್ ಜೋಶಿ.

ಸತ್ಯವೇ ಭಗವಂತ, ಪ್ರೀತಿಯೇ ಅವನ ಭಾಷೆ. ಸಾಯಿಬಾಬಾ, ಕೋಪ ಮತ್ಸರಗಳನ್ನು ಬಿಟ್ಟು ಎಲ್ಲರನ್ನೂ ಪ್ರೀತಿಸುವುದೇ ನಿಜವಾದ ಧರ್ಮ. ಕನಕದಾಸರು, ಬದುಕು ನಶ್ವರ, ಭಗವಂತನ ನಾಮ ಒಂದೇ ಶಾಶ್ವತ. ಆದಿಶಂಕರಾಚಾರ್ಯರು. ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ.

0: ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಹಾಸನ ಇವರ ವತಿಯಿಂದ 15ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ನಾಳೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಹಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಸೆಟ್ಬ್ಯಾಕ್ ಬಿಡದೆ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳಿಗೆ ನೋಟಿಸ್ ಜಾರಿಗೊಳಿಸಿ ನಿಯಮ ಬಾಹಿರ ನಿರ್ಮಾಣ ತೆರವುಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದ ತನಿಖೆಯ ಪ್ರಗತಿಯ ವರದಿಯನ್ನು ಸಿಐಡಿ ರಾಜ್ಯ ಸರ್ಕಾರ ಹಾಗೂ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಮೈಸೂರು ಜಿಲ್ಲೆಯಲ್ಲಿ ಮರಣ ಹೊಂದಿರುವ 15,724 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯೋಜನೆ ರದ್ದುಪಡಿಸಿ ಅವರ ಖಾತೆಗೆ ಜಮೆಯಾಗಿರುವ 79,86,760 ರೂಪಾಯಿ ಹಣವನ್ನು ಹಿಂಪಡೆದು ಸರ್ಕಾರಕ್ಕೆ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಅರುಣ್ ಕುಮಾರ್ ಎಸ್ ತಿಳಿಸಿದ್ದಾರೆ. ಹಿರಿಯ ನಾಗರಿಕರು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಎಂದು ಬಾಗಲಕೋಟೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಚಂದ್ರಶೇಖರ ದಿಡ್ಡಿ ತಿಳಿಸಿದ್ದಾರೆ. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ದ 3-0 ಅಂತರದ ಗೆಲುವು ಸಾಧಿಸಿರುವ ಭಾರತೀಯ ಪುರುಷರ ತಂಡ ಪದಕ ಖಚಿತಪಡಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05, 7:35 ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯ 7:05 ಇದೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಬಿ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ವಾರ್ತೆಗಳ ವಿವರ: ರೈತರು ನಮ್ಮ ನಾಡಿನ ಬೆನ್ನೆಲುಬು, ಅನ್ನದಾತರರ ಹಿತ ಕಾಯುವುದೇ ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಬೆಳೆ ರಕ್ಷಣೆ, ಜಾನುವಾರುಗಳ ಆರೈಕೆ ಹಾಗೂ ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಜೂನ್ 1 ಸೆಪ್ಟೆಂಬರ್ 18 ಸಾಮಾನ್ಯವಾಗಿ 779 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ ಬಿದ್ದಿರುವುದು ಕೇವಲ 499 ಮಿಲಿಮೀಟರ್ ಮಳೆ ಮಾತ್ರ. ಒಟ್ಟಾರೆಯಾಗಿ 36% ಮಳೆ ಕಡಿಮೆಯಾಗಿದ್ದು, ಇದು 1976 ನಂತರದ 50 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಳೆಯಾಗಿದೆ. ರಾಜ್ಯದ 30 ಜಿಲ್ಲೆಗಳ 212 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರತಿಯೊಂದು ಭಾಗದಲ್ಲೂ ನಿಖರ ಪರಿಶೀಲನೆ ನಡೆಸಿ ಅರ್ಹರಿಗೆ ಸೂಕ್ತ ಪರಿಹಾರ ಮತ್ತು ನೆರವನ್ನು ನೇರವಾಗಿ ತಲುಪಿಸಲಾಗುತ್ತಿದೆ. ಈ ಸಂಕಷ್ಟದ ಸಮಯದಲ್ಲಿ ರೈತಾಪಿ ವರ್ಗದ ಕೈ ಹಿಡಿದು ಅವರ ಬದುಕಿಗೆ ನೆರವಾಗಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದಿದ್ದಾರೆ. ಮಕ್ಕಳಲ್ಲಿ ಕೌಶಲ ವೃದ್ಧಿಗೆ ಆದ್ಯತೆ ನೀಡಲು, ಅವರ ಪಠ್ಯಕ್ರಮವನ್ನು ಉದ್ಯಮ ಆಧಾರಿತವನ್ನಾಗಿ ಪರಿವರ್ತಿಸಲು ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ನ 50 ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ತಂತ್ರಜ್ಞಾನದ ಸೇವೆ ಒದಗಿಸಲಾಗುತ್ತಿದೆ. ಬೆಂಗಳೂರಿನ ಆಸ್ತಿಗಳ ದಾಖಲೆ ಸರಿಪಡಿಸಲು ಹಾಗೂ ಜನರಿಗೆ ಖಾತಾ ವಿತರಣೆಗೆ ತಂತ್ರಜ್ಞಾನವನ್ನೇ ಬಳಸಲಾಗುತ್ತಿದೆ. ಬೆಂಗಳೂರಿನಲ್ಲಿ 40 ಲಕ್ಷ ಆಸ್ತಿಗಳಿಗೆ ಡಿಜಿಟಲ್ ಆಸ್ತಿ ದಾಖಲೆ ನೀಡಲು ಸರ್ಕಾರ ಮುಂದಾಗಿದೆ. ಜೊತೆಗೆ ಮನೆ ಮನೆಗೆ ದಾಖಲೆಗಳನ್ನು ನೀಡಲಾಗುವುದು. ಎಸ್ಐಆರ್ ಮುಗಿದ ಬಳಿಕ ನಗರದ ಸಾರ್ವಜನಿಕರಿಗೆ ಈ ದಾಖಲೆ ವಿತರಣೆ ಆರಂಭಿಸಲಾಗುವುದು ಎಂದರು. ಡಾ ಕಸ್ತೂರಿ ರಂಗನ್ ವರದಿ ಕುರಿತು ವಿರೋಧ ಪಕ್ಷದ ಸದಸ್ಯರಾದ ವಿ ಸುನೀಲ್ ಕುಮಾರ್, ಅರಬೈಲ್ ಶಿವರಾಮ್ ಹೆಬ್ಬಾರ್, ಭಾಗೀರಥಿ, ಸುರೇಶ್ ಕುಮಾರ್, ಚನ್ನಬಸಪ್ಪ ಅವರುಗಳು ವರದಿಗೆ ಪ್ರತಿರೋಧ ವ್ಯಕ್ತಪಡಿಸಿ ಸದನದಲ್ಲಿ ಮಾತನಾಡಿ ತಮ್ಮ ಸಲಹೆಗಳನ್ನು ನೀಡಿದರು. ವಿ ಸುನೀಲ್ ಕುಮಾರ್ ಮಾತನಾಡಿ, ಕೇವಲ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದರೆ ಯಾವುದೇ ಪ್ರಯೋಜನ ಇಲ್ಲ. ರಾಜ್ಯದ ಜನ, ಪಶ್ಚಿಮಘಟ್ಟದ ಜನರು ಎದುರಿಸುತ್ತಿರುವ ನಷ್ಟದ ಬಗ್ಗೆ ಯೋಚಿಸಬೇಕಿದೆ. ಪರಿಸರ ಉಳಿಯಬೇಕು, ಪಶ್ಚಿಮಘಟ್ಟ ಉಳಿಯಬೇಕು. 5/5/2014 ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ 34 ಅಂಶಗಳನ್ನು ಪ್ಯಾರಾವೈಸ್ ರಿಮಾರ್ಕ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದರು. ಸರದಿ ವರದಿಯಲ್ಲಿನ ಅಂಶಗಳನ್ನು ಪುನರ್ ಪರಾಮರ್ಶಿಸಬೇಕು ಎಂದರು. ಡಾ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕೃತ ನಿರ್ಣಯವನ್ನು ಮಾನ್ಯ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿಧಾನ ಪರಿಷತ್ತಿನಲ್ಲಿ ಮಂಡಿಸಿದರು. ಡಾ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಸಂಬಂಧವಾಗಿ ಕರೆಯಲಾದ ವಿಶೇಷ ಅಧಿವೇಶನದಲ್ಲಿ ಅವರು ಮಾತನಾಡಿ, ಗ್ರಾಮದ ಅರಣ್ಯ ಪ್ರದೇಶದ ಜೊತೆ ಕೃಷಿ ಜಮೀನು, ತೋಟಗಳು, ಮನೆಗಳು ಇಎಸ್ಎ ಅಡಿಯಲ್ಲಿ ಸೇರಿರುವುದು, ಜಂಟಿ ಸಮೀಕ್ಷೆ ಮಾಡದೆ ಉಪಗ್ರಹ ದತ್ತಾಂಶ ಆಧಾರದ ಮೇಲೆ ಗಡಿ ನಿರ್ಧರಿಸಿರುವುದು, ಬಗರ್ ಹುಕುಂ ಅರಣ್ಯ ಹಕ್ಕು, ಡೀಮ್ಡ್ ಫಾರೆಸ್ಟ್, ಭೂ ಮಂಜೂರಾತಿ, ಮೇಲ್ಮನವಿ ಮತ್ತು ನ್ಯಾಯಾಂಗ ಪ್ರಕರಣಗಳು ಬಾಕಿ ಇರುವುದು, ಗ್ರಾಮದ 1/5 ಭಾಗ ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬ ಆಧಾರದ ಮೇಲೆ ಇಡೀ ಗ್ರಾಮವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಿ ಕಸ್ತೂರಿ ರಂಗನ್ ವರದಿಯ ನ್ಯೂನತೆಗಳನ್ನು ಸರಿಪಡಿಸಿ ಸೂಕ್ತ ಮಾರ್ಪಾಡುಗಳನ್ನು ಸೂಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರಾಜ್ಯ ಸರ್ಕಾರವು ಭಾರತ ಸರ್ಕಾರಕ್ಕೆ 1 ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಈ ವಿಷಯದ ಕುರಿತು ವಿವರವಾದ ಚರ್ಚೆ ನಡೆಸಿ ನಂತರವೇ ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಎಂದು ನಿರ್ಣಯ ಮಂಡಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು 2020 ಕುರಿತು ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನದವರೆಗೆ ಭಾರತದಲ್ಲಿ ಬಾಹ್ಯಾಕಾಶ ಎಂದರೆ ಇಸ್ರೋ ಮಾತ್ರವಾಗಿತ್ತು. 2020 ಸುಧಾರಣೆಗಳು ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಯನ್ನು ಅಧಿಕೃತಗೊಳಿಸಲು, ಉತ್ತೇಜಿಸಲು ಮತ್ತು ಬೆಂಬಲಿಸಲು ಅಧಿಕಾರ ಹೊಂದಿರುವ ಸ್ವತಂತ್ರ ಸಂಸ್ಥೆಯಾದ ಇನ್ಸ್ಪೇಸ್ ಅನ್ನು ರಚಿಸುವ ಮೂಲಕ ಆ ವಿಶೇಷತೆಯನ್ನು ಕೊನೆಗೊಳಿಸಿದವು. 2023 ಭಾರತೀಯ ಬಾಹ್ಯಾಕಾಶ ನೀತಿಯು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳಿಂದ ತಳಮಟ್ಟದ ವ್ಯವಸ್ಥೆಗಳ ಮತ್ತು ಸೇವೆಗಳವರೆಗೆ ಸಂಪೂರ್ಣ ಯೋಜಿತ ಹಂದರವನ್ನು ಸೃಷ್ಟಿಸಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಬಿಆರ್ ಗುರುಪ್ರಸಾದ್.
4: 2019 ಸುಮಾರಿನಲ್ಲಿ ಸರ್ಕಾರ ಇವಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆನ ಸ್ಥಾಪಿಸಿತು. ಭಾರತದ ಅಂತರಿಕ್ಷ ಸಾಮರ್ಥ್ಯ ಏನಿದೆ, ಅದರಿಂದ ರೂಪಿತವಾದ ರಾಕೆಟ್ಗಳು ಹಾಗೂ ಉಪಗ್ರಹ ತಂತ್ರಜ್ಞಾನವನ್ನ ವಾಣಿಜ್ಯಾತ್ಮಕವಾಗಿ ಅದನ್ನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸೇವೆಗಳನ್ನ ಒದಗಿಸಬಹುದು ಅನ್ನೋದನ್ನ ದೃಷ್ಟಿಯಿಂದ ಈ ಸಂಸ್ಥೆನ. ಇದಾದ್ಮೇಲೆ 2020 ಭಾರತ ಸರ್ಕಾರ ಈ ಖಾಸಗಿ ಕ್ಷೇತ್ರದವರಿಗೆ ಭಾರತದ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಕಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿತು. ಅದರ ಅಂಗವಾಗಿ ಇನ್ ಸ್ಪೇಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿತು. ಇದಾದ ಮೇಲೆ ಕೈರೂಟ್ ಏರೋಸ್ಪೇಸ್ ಅನ್ನುವಂತಹ ಸಂಸ್ಥೆ ವಿಕ್ರಮ 1 ಅನ್ನುವಂತಹ ರಾಕೆಟ್ನಲ್ಲಿ July 18, 2026 ಉಪಗ್ರಹವೊಂದನ್ನು ಅಂತರಿಕ್ಷಕ್ಕೆ ಉಡಾಯಿಸುವಲ್ಲಿ ಸಫಲವಾಯಿತು.
3: ವಿಶ್ವಬ್ಯಾಂಕ್ ನೆರವಿನ ಯೋಜನೆಯಡಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನಕ್ಕೆ 150 ಕೋಟಿ ವೆಚ್ಚದ ಸಮಗ್ರ ಯೋಜನಾ ವರದಿ ಸಿದ್ದವಾಗಿದ್ದು, ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಕಾಸಸೌಧದಲ್ಲಿ ಎಲ್ಲ ಜಿಲ್ಲೆಗಳ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಬರ ಪರಿಸ್ಥಿತಿ ಹಾಗೂ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಅವರು, ಕೆರೆಗಳು ಸದ್ಯ ಬತ್ತಿರುವುದರಿಂದ ಹೂಳು ತೆಗೆಯುವುದು, ಏರಿ ದುರಸ್ತಿ ಹಾಗೂ ಎತ್ತರಿಸುವುದು, ಸೌಂದರ್ಯೀಕರಣ ಮತ್ತು ನಾಲೆಗಳ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ ಎಂದು ಹೇಳಿದರು. ಯುಕೆಪಿ 1 ಮತ್ತು 2 ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಿರುವ ನಿವೇಶನಗಳಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಸಿಐಡಿ ತನಿಖೆಯನ್ನು ವೇಗಗೊಳಿಸಿ ಅಕ್ರಮಕ್ಕೆ ಸಹಕರಿಸಿದವರನ್ನು ಮುಲಾಜಿಲ್ಲದೆ ಜೈಲಿಗಟ್ಟಿ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ 1 ಮತ್ತು 2 ನಿರ್ಮಿಸಿ ಹಸ್ತಾಂತರಿಸಿರುವ ಕೊಲ್ಹಾರ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ 3,000 ಹೊಸ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, ಅದಕ್ಕೆ ಸಂಬಂಧಿಸಿದ ಅಧಿಕೃತ ಆದೇಶದ ಪ್ರತಿಯನ್ನು ಹಸ್ತಾಂತರಿಸಲಾಗಿದೆ ಎಂದು ವಸತಿ ಖಾತೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೇ 25-28 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪ್ರಕಾಶ್ ಹೇಳಿದ್ದಾರೆ. ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದಿನಿಂದ 3 ಆಯೋಜಿಸಿದೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11 ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯಲ್ಲಿ ಉಡುಪಿ ಶ್ರೀ ಪೇಜಾವರ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ಇತರ ಗಣ್ಯರನ್ನು ಭೇಟಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ

ಮೇಘನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:30 ಕ್ಕೆ.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಬೆಂಗಳೂರು ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಇಂದಿನ ಇತಿಹಾಸ ಶುಭೋದಯ ಕರ್ನಾಟಕದಲ್ಲಿ. ಭಾವಗೀತೆ ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. ಗುಡ್ ಮಾರ್ನಿಂಗ್ ಸುಪ್ರಭಾತ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಬಹಳ ಪ್ರಸಿದ್ಧ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕನ್ನಡಿಗ ಕೆ ಹೆಬ್ಬಾರ್. ಕಡ್ಡಿ ಮತ್ತು ಎಣ್ಣೆಯನ್ನ ಇಟ್ಟುಕೊಂಡು ಬಾಲ್ಯದ ದಿನಗಳಲ್ಲಿ ಚಿತ್ರಕಲೆ ಮಾಡ್ತಾ ಇದ್ರು ಹೆಬ್ಬಾರ್. ಚಿತ್ರಕಲೆಯಲ್ಲಿ ಭಾರತ ದೇಶದ ಇತಿಹಾಸವನ್ನೇ ಕಟ್ಟಿಕೊಟ್ಟಿದ್ದಾರೆ ಕಲಾವಿದ ಕುಟುಂಬ ಉಡುಪಿ ಜಿಲ್ಲೆ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್ ಕೆ ಹೆಬ್ಬಾರ್. ವಿದ್ಯುಕ್ತವಾಗಿ ಕಲಾ ವ್ಯಾಸಂಗವನ್ನೇ ಮಾಡಿದರು. ಅವರ ಕಲಾ ಜೀವನದ ಆರಂಭ ಹೇಗಾಯಿತು ಅವರ ಧ್ವನಿಯಲ್ಲೇ ಆಲಿಸಿ.
3: ನಮ್ಮಲ್ಲಿ ಯಕ್ಷಗಾನ ಒಂದೇ ವರ್ಷಕ್ಕೆ 2-3 ಸಲ ಯಕ್ಷಗಾನ ನಾವು ನೋಡ್ತಿದ್ದೆವು. ವೇಷಭೂಷಣಗಳು ನನ್ನ ಮನಸ್ಸನ್ನು ತುಂಬಿಸಿತ್ತು. ಮನೆ ಗೋಡೆಯ ನಮ್ಮದು ಒಂದು ಗುಡಿಸಲು, ಆ ಗುಡಿಸಲಿನ ಹಿಂಬದಿಯಲ್ಲಿ ನನ್ನ ತಾಯಿ ಕಪ್ಪು ಎಣ್ಣೆ ದೀಪದ ಕರಿಯನ್ನು ತೆಂಗಿನೆಣ್ಣೆಯಲ್ಲಿ ಕಲಸಿ ಒಂದು ಕಡ್ಡಿಯಿಂದ ಕೊಡ್ತಿತ್ತು ಬರೆಯಲು. ನಾನು ಅದರಿಂದ ಮನ ಬಂದಂತೆ ಕೃಷ್ಣ ಅರ್ಜುನ ಭೀಮ ಬರೆದು ಆನಂದದಿಂದ ಉತ್ಸಾಹವನ್ನು ಕಳೆಯುತ್ತಿದ್ದೆ. ನಾವು ನನ್ನ ತಂದೆಯವರು ತೀರಿ ಹೋದ ನಂತರ ಆ ಗ್ರಾಮವನ್ನು ಬಿಟ್ಟೆವು. ನಮಗೇನು ಆಸ್ತಿಪಾಸ್ತಿ ಇರಲಿಲ್ಲ. ಇದ್ದದ್ದನ್ನೆಲ್ಲ ಮುಂಚೆ ಕಳ್ಕೊಂಡಿದ್ದರು ತಂದೆಯವರು. ಬೇಕಾದಷ್ಟು ಮನೆ ಮಠ ತೋಟ ಎಲ್ಲ ಇತ್ತು. ಕೆಲವು ವರ್ಷಗಳ ಹಿಂದೆ ಒಮ್ಮೆ ದೂರದಿಂದ ನೋಡಿ ಬಂದೆ. ಹತ್ತಿರ ಹೋಗೋ ಮನಸ್ಸಾಗಲಿಲ್ಲ. ನಾನು ಹುಟ್ಟಿದ ಗುಡಿಸಲಿಗೆ ಮಾತ್ರ ಹೋಗಿ ಬಂದಿದ್ದೆ. ಅಲ್ಲಿ ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದೆವು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು 4 ತಿಂಗಳು ಇಲ್ಲಿ ಚಾಮರಾಜನಗರ ಟೆಕ್ನಿಕಲ್ಪೇಟೆಯಲ್ಲಿ ಪ್ರಯತ್ನ ಮಾಡಿದ್ದೆ ಕಲೀಲಿಕ್ಕೆ. ನನಗೇನು ಅಷ್ಟೊಂದು ಒಗ್ಗಲಿಲ್ಲ. ಪುನಃ ಉಡುಪಿಗೆ ಹೋಗಿ ಒಬ್ಬ ಫೋಟೋಗ್ರಾಫರ್ ಬಳಿಯಲ್ಲಿ ರೀಟಚಿಂಗ್ ಮಾಡ್ತಾ ಕೂತ್ಕೊಂಡೆ. ಅವರು ಭಾಳ ಒಳ್ಳೆಯವರು, ಶ್ರೀನಿವಾಸರಾವ್ ಅಂತೇಳಿ. ಅವರು 1 ವರ್ಷ ನಂತರ ಸಂಬಳ ಕೊಡ್ತಿದ್ರು, ಊಟ ಜೀವನ ಹೋಗ್ತಿತ್ತು. ಮತ್ತು ಒಂದು ದಿವಸ ಅವರೇ ನೀವು ಅಡ್ವೈಸ್ ಮಾಡಿದರು, ನೀನು ಮುಂಬೈಗೆ ಹೋದರೆ ನಿನಗೆ ತುಂಬ ಹಣ ಸಂಪಾದಿಸ್ಬೋದು, ಬೇಕಿದ್ದರೆ ಡ್ರಾಯಿಂಗ್ ಕೂಡ ಮುಂದೆ ಕಲಿಬೋದು, ನೋಡು ಏನಾಗ್ತದೆ ಅಂತೇಳಿ. ಅಣ್ಣ ಹೇಗೂ ಇದ್ದಾನೆ, ಸರಿ ಅಂಥೇಳಿ ಮುಂಬೈಗೆ ಬಂದೆ. ಮುಂಬೈಲಿ ಇದೇ ಕೆಲಸ, ಅದೇ ಫೋಟೋ ರಿಟಚಿಂಗ್ ಮಾಡುವಂಥ ದೊಡ್ಡದನ್ನು ಸ್ಟುಡಿಯೋದಲ್ಲಿ ಸೇರಿಕೊಂಡು ಸಿಕ್ಕಿತು. ಮತ್ತು ತಾಯಿ ಒಬ್ಬರನ್ನು ಅವರನ್ನು ತರಿಸಿದೆವು. ನಾನು, ತಾಯಿ, ಅಣ್ಣ, ಅಣ್ಣನಿಗೆ ಮದುವೆ ಆಗಿತ್ತು ಆ ಮಧ್ಯ, ಅವನ ಹೆಂಡತಿ, ಈ 4 ಜನ ಒಂದು ಫ್ಲ್ಯಾಟ್ ಮಾಡಿಕೊಂಡು ಚಿಕ್ಕದೊಂದು ಇದ್ದೆವು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸುದೈವದಿಂದ ದಂಡಾವತಿ ಮಾಸ್ತರ್ ಎಂಬವರ ನೂತನ ಕಲಾ ಮಂದಿರ, ಅದು ಅದರ ಸಂಪರ್ಕವಾಯಿತು. ತನ್ನ ಮಗನಿಗಿಂತ ಹೆಚ್ಚಿನ ಪ್ರೇಮದಿಂದ ನನ್ನನ್ನು ನೋಡಿಕೊಂಡು ಮುಂಜಾನೆ 7 ಗಂಟೆಯಿಂದ 9 ಗಂಟೆವರೆಗೆ ಶಿಕ್ಷಣ ಕೊಡುತ್ತಿದ್ದರು. ಆ ಟೈಮ್ನಲ್ಲಿ ವರ್ಷದ ಅಂತ್ಯದಲ್ಲಿ ಹೊರಗಿನಿಂದಲೂ ಹೋಗಿ JJ ಸ್ಕೂಲಿನ ಪರೀಕ್ಷೆಗೆ ಕೂತ್ಕೊಳ್ಳುವ ಅವಕಾಶ ಇತ್ತು. ತಾನು ಮಾಡಿದ ಕೆಲಸವನ್ನು ತೋರಿಸಿ ಅದರಿಂದ ಅವರು ಶಿಫಾರಸು ಮಾಡ್ತಿದ್ರು ಪರಿ. ಹೀಗಾಗಿ 4ನೇ ವರ್ಷದ ಅಡ್ವಾನ್ಸ್ ಎಕ್ಸಾಮಿನೇಷನ್ವರೆಗೆ ಹೀಗೆ ಮಾಡಿಕೊಂಡಿದ್ದೆ. ಹಗಲಿಡೀ ಶಾಲೆ. ಈ ಮಧ್ಯದಲ್ಲಿ ಮದುವೆ ಆಗಿತ್ತು, ಆದರೆ ಹೆಸರಿಗಷ್ಟೇ ಮದುವೆ ಆದದ್ದು. ಐ ಡಿಡ್ ನಾಟ್ ಲಿವ್ ಎ ಫ್ಯಾಮಿಲಿ ಲೈಫ್. ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ಬೇರೆ ಯಾವ ಥರದ ಸಂಭ್ರಮಕ್ಕೂ ಸುಖ ವಿಹಾರಕ್ಕೂ ಅಲ್ಲಿ ಎಡೆ ಇರಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ದಿಡಿಮೇಲೆ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೂ 38ರಲ್ಲಿ ಡಿಪ್ಲೊಮಾ ಆದ ನಂತರ ನನ್ನ ಜೀವನದ ಎಲ್ಲ ಬೇರೆ ಆಯಿತು. ನನಗೆ ಚಾರ್ಲ್ಸ್ ಜಿರಾಡ್ ಎಂಬ ಡೈರೆಕ್ಟರ್ ಆಫ್ ಆರ್ಟ್, ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್, ಸ್ಕೂಲ್ ಆಫ್ ಆರ್ಟ್, ಅವರು ನನ್ನ ಮೇಲೆ ಮಮತೆಯಿಂದ ಪುನಃ ಅಲ್ಲೇ ಉಪಾಧ್ಯಾಯ ವೃತ್ತಿಗೆ ಹಾಕಿದರು. ಈವ್ನಿಂಗ್ ಕ್ಲಾಸ್ ತೆರೆದರು ನನಗಾಗಿ. 38ರಿಂದ 45 ಅವರಿದ್ದರು. ಅವರು ಹೋದ ನಂತರ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಉಳಿಲಿಕ್ಕೆ ಉಳಿದುಕೊಂಡೆ. ಇದಕ್ಕೂ ಮೂರಕ್ಕೂ ನನ್ನ ತಾಯಿಯನ್ನು ನೆನೆಸಿಕೊಳ್ತೇನೆ, ನನ್ನ ಅಣ್ಣನನ್ನು ನೆನೆಸಿಕೊಳ್ತೇನೆ, ನನ್ನ ಹೆಂಡತಿಯನ್ನು ಕೂಡ. ಯಾಕಂದರೆ ಅವಳು ತನ್ನ ಯಾವತ್ತೂ ಡಿಮ್ಯಾಂಡ್ ನನ್ನ ಮೇಲೆ ಮಾಡಲಿಲ್ಲ. ಹೀಗಾಗಿ ಎಲ್ಲ ಅನುಕೂಲ ಆಯಿತು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಕೆಕೆ ಹೆಬ್ಬಾರ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ನಿಮ್ಮ ಮನದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ, ಪ್ರೀತಿಯ ಮಾತುಗಳನ್ನು ಹೇಳಿದ್ದೀರಿ. ನಿಮ್ಮ ಪ್ರೀತಿ ತಲುಪಿದೆ, ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಿಮ್ಮ ಸಂದೇಶಗಳನ್ನು ನೋಡೋಣ ವಾರ್ತಾ ಪ್ರಸಾರದ ನಂತರ. ಕೇಳ್ತಾ ಇರಿ, ನಮ್ಮೊಂದಿಗೆ ಈಗ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳು.

ನೀಲಿಯಾಗಸದಲ್ಲಿ ರಥವೇರಿ ಬರುತ್ತಿರುವ ನೇಸರಿಗೆ ಶುಭೋದಯ ಹೇಳೋಣ. ಕರುನಾಡ ಸಿರಿ ಕಾಣೋಣ. ಕೆವಿ ಶ್ರೀನಿವಾಸ ಮೂರ್ತಿಗಳ ರಚನೆಯನ್ನು ಹಾಡಿದವರು ಯಶವಂತ ಹಳಿಮಂಡಿ.

ಹೂವಿಗಿರುವ ಕಂಪು ಇತ್ತ, ಬೆಳಕಿಗಿರುವ ತಂಪು ಇತ್ತ, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಅಂಬಿಕಾತನಯ ದತ್ತರ ಗೀತೆ ಕೇಳಿದಿರಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

0: 35 ನಿಮಿಷ ಈಗ ಕನ್ನಡದಲ್ಲಿ ವಾರ್ತೆಗಳು, ಆಮೇಲೆ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ವಡೋದರದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ನಂತರ ರಾಷ್ಟ್ರಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರಿಸ್ನ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟ್ರಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ಭಾರತೀಯ ಚಿತ್ರರಂಗದ ಉನ್ನತ ಪ್ರತಿಭೆಗಳಿಗೆ 2024 ಸಾಲಿನ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿನ್ನೆ ಗುಜರಾತ್ನ ಏಕತಾ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಚಲನಚಿತ್ರ ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜೀವಂತ ಮಾಧ್ಯಮವಾಗಿದೆ. ಇದು ವಿವಿಧ ಭಾಷೆಗಳು, ಪ್ರಾದೇಶಿಕ ದೃಷ್ಟಿಕೋನಗಳು ಹಾಗೂ ಜಂಟಿ ರಾಷ್ಟ್ರೀಯ ಆಶಯಗಳನ್ನು ಬೆಸೆಯುವ ಸೌಹಾರ್ದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಣ್ಣಿಸಿದರು. ಉದ್ದಿಮೆಗಳು ಮತ್ತು ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟಿನಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಆಯೋಜಿಸಿದ್ದ ಪಾಲುದಾರರ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿದೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ದೂರಸಂಪರ್ಕ ಉಪಕರಣಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಏಷ್ಯಾದ ಮೊದಲ ದೂರಸಂಪರ್ಕ ಉತ್ಪಾದನಾ ವಲಯ ಯೋಜನೆಗೆ ಹೂಡಿಕೆಗಳನ್ನು ಆಕರ್ಷಿಸಲು ಕೇಂದ್ರ ಸಂವಹನ ಸಚಿವಾಲಯ ಹಾಗೂ ಮಧ್ಯಪ್ರದೇಶ ಸರ್ಕಾರ ಜಂಟಿಯಾಗಿ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡು ಮೇಜಿನ ಸಭೆ ಆಯೋಜಿಸಿತ್ತು. ಸಭೆಯ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ಪ್ರಮುಖ ದೂರಸಂಪರ್ಕ ವಿದ್ಯುನ್ಮಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಗ್ವಾಲಿಯರ್ನಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಉತ್ಸುಕತೆ ತೋರಿವೆ. ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ

0: हमारे साथ जुड़ के आगे बढ़े ताकि भारत को एक सर्विसेज देश से हम लोग प्रोडक्ट देश में परिवर्तित कर सकें।
1: ಬಳಿಕ ಮಾತನಾಡಿದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಗ್ವಾಲಿಯರ್ ದೂರಸಂಪರ್ಕ ಉತ್ಪಾದನಾ ವಲಯ ಪ್ರಾದೇಶಿಕ ಕೈಗಾರಿಕಾ ಪ್ರಗತಿಗೆ ಹೊಸ ವೇಗ ನೀಡಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆ ಇಳಿತಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜೊತೆಗೆ ಜನ್ ವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಮಾನವ ಹಕ್ಕುಗಳ ಉತ್ತೇಜನ ಮತ್ತು ರಕ್ಷಣೆಗಾಗಿ ವಿವಿಧ ರಾಷ್ಟೀಯ ಆಯೋಗಗಳ ನಡುವೆ ಹೆಚ್ಚಿನ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಒತ್ತಿ ಹೇಳಿದ್ದಾರೆ. ಜಪಾನ್ನ ಐಜಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಇಂದು 2 ಬಾರಿ ಒಲಿಂಪಿಕ್ ಪದಕ ಗೆದ್ದಿರುವ ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಸಿಂಗ್ ಮತ್ತು ಇಶಾ ಸಿಂಗ್ ಅವರೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಈ ಮೂವರು ಬೆಳಗ್ಗೆ ತಂಡ ಸ್ಪರ್ಧೆ ಮತ್ತು ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ. ಟೋಕಿಯೋ 2020 ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. 2023 ಹ್ಯಾಂಗ್ಝೋ ಕ್ರೀಡಾಕೂಟದಲ್ಲಿ 4ನೇ ಸ್ಥಾನ ಪಡೆದಿದ್ದ ಅವರು ಈ ಬಾರಿ ತಮ್ಮ ಮೊದಲ ಏಷ್ಯನ್ ಗೇಮ್ಸ್ ಪದಕವನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಸೋಲಿಸಿ ಪದಕವನ್ನು ಖಚಿತಪಡಿಸಿಕೊಂಡಿರುವ ಲಕ್ಷ್ಯ ಸೇನ್ ಮತ್ತು ಭಾರತೀಯ ಪುರುಷರ ತಂಡವು ತಂಡ ವಿಭಾಗದ ಸೆಮಿಫೈನಲ್ನಲ್ಲಿ ಚೀನಾವನ್ನು ಎದುರಿಸಲಿದೆ. ಉಷು ಕ್ರೀಡೆಯಲ್ಲಿ ಪದಕದ ಅವಕಾಶವಿದ್ದು ಮಹಿಳೆಯರ 60 ಕೆಜಿ ಸಾಂಡಾ ಸೆಮಿಫೈನಲ್ನಲ್ಲಿ ರೋಷಿಬಿನಾ ದೇವಿ ಇಂಡೋನೇಷ್ಯಾದ ಥಾನಿಯಾ ಕುಸುಮಾನಿಂಗತ್ಯಾಸ್ ಅವರನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
1: ಕೇಳುಗರೆ ನಮಸ್ಕಾರ. ಆಮ್ರಫಲಂ ರಸಶ್ರೇಷ್ಠಂ, ಫಲಾನಾಂ ಉತ್ತಮಂ ಸ್ಮೃತಂ. ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣನ್ನು ಸಂಸ್ಕೃತದಲ್ಲಿ ಆಮ್ರಫಲ ಎನ್ನುತ್ತಾರೆ. ಮಾವಿನ ಹಣ್ಣು, ತೊಗಟೆ, ಎಲೆ, ಹೂವು, ಬೇರು ಹೀಗೆ ಎಲ್ಲದರಲ್ಲಿಯೂ ಔಷಧೀಯ ಗುಣ ಇದೆ. ಮಾವಿನಕಾಯಿ ಮಲಬದ್ಧತೆಗೆ ಹಾಗೂ ಜೀರ್ಣಶಕ್ತಿಯನ್ನೂ ಹೆಚ್ಚಿಸಲು ಉತ್ತಮವಾದ ಮನೆಮದ್ದು. ಹೊಟ್ಟೆ ಉಬ್ಬರಿಸಿದ್ದರೆ ಇದೊಂದು ಉತ್ತಮವಾದ ಔಷಧ. ಉರಿಮೂತ್ರದಲ್ಲಿ ಮಾವಿನ ಹೂವನ್ನು ರಾತ್ರಿ ಪೂರಾ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ಉರಿಮೂತ್ರ ವಾಸಿಯಾಗುತ್ತದೆ. ಮಾವಿನ ಹಣ್ಣಿನಲ್ಲಿ ಹೃದಯಕ್ಕೆ ಬಲ ಕೊಡುವ ಅಂಶಗಳಿವೆ. ಇದನ್ನು ಆಯುರ್ವೇದದಲ್ಲಿ ಹೃದಯ ಎಂದು ಹೇಳಿದ್ದಾರೆ. ರಕ್ತದ ಪ್ರಮಾಣವನ್ನು ಹೆಚ್ಚಿಸುವ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳು ಸಹ ಈ ಮಾವಿನಲ್ಲಿವೆ. ಇಷ್ಟೆಲ್ಲಾ ಔಷಧೀಯ ಗುಣ ಇರುವ ಮಾವಿನ ಕಾಯಿಯ ತಂಬುಳಿಯನ್ನು ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ಎಳೆ ಮಾವಿನಕಾಯಿ ಮಿಡಿಗಳನ್ನು ತೆಗೆದುಕೊಂಡು ಸಿಪ್ಪೆ ಹಾಗೂ ಒಳಗಿನ ಕರ್ನಲ್ ಅನ್ನು ತೆಗೆಯಬೇಕು. ಇವು ಇದ್ದಲ್ಲಿ ಸ್ವಲ್ಪ ಒಗರು ಬರುತ್ತದೆ. ಸಿಪ್ಪೆ ತೆಗೆದುಕೊಂಡ ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ನಂತರ ಒಂದು ಚಮಚ ಜೀರಿಗೆ 5-6 ಕಾಳುಮೆಣಸು ಸೇರಿಸಿ ಬಾಣಲಿಗೆ ಹಾಕಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಇದಕ್ಕೆ 4-5 ಚಮಚದಷ್ಟು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಕೊಂಡು ಈ ಮಿಶ್ರಣಕ್ಕೆ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆಯನ್ನು ಹಾಕಿ ಮಿಶ್ರ ಮಾಡಿ ನಂತರ ತುಪ್ಪ ಅಥವಾ ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆ ನೀಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಬೆರೆಸಿದರೆ ಮಾವಿನಕಾಯಿಯ ತಂಬುಳಿ ಸಿದ್ಧವಾಗುತ್ತದೆ. ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ, ಆಹಾರ ಪಚನವಾಗಲು ಸಹಕಾರಿ. ಮಾವಿನಕಾಯಿಯ ಚಿಗುರಿನ ತಂಬುಳಿಯನ್ನು ತಯಾರಿಸಬಹುದು. ಇದರ ಸೇವನೆಯಿಂದ ಜೀರ್ಣಶಕ್ತಿ ಹೆಚ್ಚಿ ಅತಿಸಾರ ನಿವಾರಣೆಯಾಗುತ್ತದೆ. ಹಲ್ಲಿನ ವಸಡುಗಳಿಗೆ ಉತ್ತಮವಾದ ರಕ್ಷಣೆಯನ್ನ ಕೊಡುತ್ತದೆ. ಮುಂಜಾವಿನ ವೇಳೆಯಲ್ಲಿ 1 ಹಿಡಿಯಷ್ಟು ಮಾವಿನ ಚಿಗುರನ್ನು ತೆಗೆದುಕೊಂಡು ತೊಳೆದು ಶುದ್ಧೀಕರಿಸಿ ನಂತರ ಮಾವಿನ ಕುಡಿಯೊಂದಿಗೆ ಕಾಳುಮೆಣಸು ಹಾಗೂ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಟ್ಟುಕೊಂಡು ಅದಕ್ಕೆ ಜೀರಿಗೆ ಹಾಗೂ ಒಣಮೆಣಸಿನಕಾಯಿ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ 2-3 ಲೋಟ ಮಜ್ಜಿಗೆಯನ್ನು ಹಾಗೂ ಉಪ್ಪನ್ನು ಬೆರೆಸಿದರೆ ಮಾವಿನ ಕುಡಿಯ ತಂಬುಳಿ ಸಿದ್ಧವಾಗುತ್ತದೆ. ಇದನ್ನು ನೀರು ಹಾಗೂ ಮಜ್ಜಿಗೆಯನ್ನು ಬೆರೆಸಿ ಬೇಸಿಗೆಯಲ್ಲಿ ತಂಪಾದ ಪಾನೀಯದಂತೆಯೂ ಸಹ ಸೇವಿಸಬಹುದು. ಕೇಳುಗರೆ, ಇನ್ನೊಂದು ಔಷಧೀಯ ಎಲೆಯ ಬಗ್ಗೆ ಹೇಳಬೇಕೆಂದ್ರೆ ಬಿಲ್ವ ಅಥವಾ ಬಿಲ್ಪತ್ರೆ. ಬಿಲತಿ ಭಿನ್ನತಿ ಇತಿ ಬಿಲ್ವ. ರೋಗಗಳನ್ನ ಭಿನ್ನಗೊಳಿಸಿ ದೂರ ಮಾಡುವ ಗುಣಗಳಿಂದಾಗಿ ಬಿಲ್ವ ಎನ್ನುವ ಹೆಸರು ಬಂದಿದೆ. ಇದರ ಲ್ಯಾಟಿನ್ ಹೆಸರು ಈಗಲ್ ಮಾರ್ಮಿಲಸ್ ಅಂತ. ಬಿಲ್ವದ ಎಲೆಯ ಕಲ್ಕ ಅಥವಾ ಪೇಸ್ಟ್ ಅನ್ನು ಕುರು ಉಗುರು ಸುತ್ತು ಇರುವಲ್ಲಿ ಹಚ್ಚಿದರೆ ನೋವು ಊತ ಕಡಿಮೆ ಆಗ್ತದೆ. ಬಿಳಿ ಸಿಬ್ಬು ಇದ್ದಾಗ ಬಿಲ್ವದ ಕಾಯಿಯನ್ನ ಮಜ್ಜಿಗೆಯೊಂದಿಗೆ ತೇದಿ ಹಚ್ಚುವುದರಿಂದ ಬಿಳಿ ಸಿಬ್ಬು ವಾಸಿಯಾಗ್ತದೆ. ಇನ್ನು ಬಿಲ್ಪತ್ರೆಯ ತಂಬುಳಿಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು 1 ಹಿಡಿಯಾಗುವಷ್ಟು ಬಿಲ್ಪತ್ರೆಯ ಚಿಗುರು ಎಲೆಗಳನ್ನ ಸಂಗ್ರಹಿಸಿ ಚೆನ್ನಾಗಿ ಶುಚಿಗೊಳಿಸಿ ಇಟ್ಕೊಳ್ಬೇಕು. ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಬಾಡಿಸಿಕೊಂಡು ಇದರೊಂದಿಗೆ 8-10 ಕಾಳುಮೆಣಸು, 1/2 ಚಮಚ ಜೀರಿಗೆಯನ್ನ ಹುರಿದುಕೊಂಡು ಸ್ವಲ್ಪ ಕಾಯಿ ತುರಿಯೊಂದಿಗೆ ರುಬ್ಬಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ತಾಜಾ ಮಜ್ಜಿಗೆ ಸೇರಿಸಿದರೆ ಬಿಲ್ಪತ್ರೆ ತಂಬುಳಿ ಸಿದ್ಧವಾಗುತ್ತದೆ. ಒಗ್ಗರಣೆಯನ್ನು ಸಹ ಕೊಡಬಹುದು. ಕೆಲವರಲ್ಲಿ ಆಹಾರ ಸೇವನೆಯ ತಕ್ಷಣ ಮಲವಿಸರ್ಜನೆ ಮಾಡಬೇಕೆನಿಸುವ ಲಕ್ಷಣಗಳಿರುವ ಇರಿಟೇಬಲ್ ಬವಲ್ ಸಿಂಡ್ರೋಮ್ ತೊಂದರೆ ಇರ್ತದೆ. ಇದು ಕರುಳುಗಳ ಉರಿಯೂತದಿಂದ ಉಂಟಾಗುವಂತಹದ್ದು. ಬಿಲ್ಪತ್ರೆಯು ಶೋಥಹರ ಅಂದರೆ ಉರಿಯೂತವನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿದೆ. ಈ ಬಿಲ್ಪತ್ರೆಯ ತಂಬುಳಿಯ ನಿಯಮಿತ ಸೇವನೆ ಹಾಗೂ ಪಥ್ಯಾಹಾರವನ್ನ ಪಾಲಿಸುವುದರಿಂದ ಈ ತೊಂದರೆ ದೂರವಾಗ್ತದೆ. ಆಮಶಂಕೆ, ಅತಿಸಾರ ಭೇದಿ ಉಂಟಾದಾಗ, ಜಾಂಡಿಸ್ ಲಕ್ಷಣಗಳಿದ್ದಾಗ ಈ ಬಿಲ್ಪತ್ರೆಯ ತಂಬುಳಿ ತುಂಬಾ ಉಪಯುಕ್ತವಾಗಿದೆ. ಮಧುಮೇಹವನ್ನು ತುಂಬಾ ಸಮರ್ಥವಾಗಿ ಬಿಳಿಪತ್ರೆ ಹತೋಟಿಯಲ್ಲಿಡುತ್ತದೆ. ಸ್ತ್ರೀಯರಲ್ಲಿ ಬಿಳಿಮುಟ್ಟು ಅಥವಾ ಲಿಕೋರಿಯಾ ಮತ್ತು ಋತುಸ್ರಾವದ ಸಂದರ್ಭದಲ್ಲಿ ಅತಿಯಾದ ಹೊಟ್ಟೆ ನೋವಿದ್ದಾಗ ಬಿಲ್ಪತ್ರೆಯ ತಂಬುಳಿಯ ಸೇವನೆ ತುಂಬಾ ಫಲಕಾರಿಯಾಗಿದೆ. ನಮಸ್ಕಾರ.
0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ.

0: ಸ್ವಚ್ಛತೆಯೇ ಸೇವೆ ಅಭಿಯಾನ ನಡೆಯುತ್ತಿದೆ ಅಕ್ಟೋಬರ್ 2ನೇ ತಾರೀಕಿನವರೆಗೆ. ಅಕ್ಟೋಬರ್ 2ರವರೆಗೆ ಮಾತ್ರ ಅಲ್ಲ, ಮನೆ, ರಸ್ತೆ, ಬೀದಿ, ಊರುಗಳು, ನಗರಗಳು, ರಾಜ್ಯ, ದೇಶ ನಳನಡಿಸಲಿ ಸದಾ. ಪರಿಸರವನ್ನು ಸ್ವಚ್ಛವಾಗಿರಿಸೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ, ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಲಕ್ಷ್ಮೀ ನಾಗರಾಜ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಕವನ.

0: ಯಶವಂತ ಹಳುಬಂಡಿ ಅವರ ಧ್ವನಿಯಲ್ಲಿ ರಾಮಗಿರಿ ರವೀಂದ್ರ ಅವರ ರಚನೆ ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ

ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಏಷ್ಯಾದ ಮೊದಲ ದೂರಸಂಪರ್ಕ ಉತ್ಪಾದನಾ ವಲಯ ಯೋಜನೆಗೆ ಹೂಡಿಕೆಗಳನ್ನು ಆಕರ್ಷಿಸಲು ಕೇಂದ್ರ ಸಂವಹನ ಸಚಿವಾಲಯ ಹಾಗೂ ಮಧ್ಯಪ್ರದೇಶ ಸರ್ಕಾರ ಜಂಟಿಯಾಗಿ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡುಮೇಜಿನ ಸಭೆ ಆಯೋಜಿಸಿದ್ದವು. ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ನ್ಯೂಯಾರ್ಕ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದರು. ಉಕ್ರೇನ್ ವಿರುದ್ದ ರಷ್ಯಾ ನಡೆಸುತ್ತಿರುವ 4.5 ವರ್ಷಗಳಿಗೂ ಹೆಚ್ಚಿನ ಅವಧಿಯ ಯುದ್ದವನ್ನು ಕೊನೆಗೊಳಿಸಲು ಅಮೆರಿಕ ಸಹಾಯ ಮಾಡುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ಆಶಿಸಿದ್ದಾರೆ. ಉದ್ದಿಮೆಗಳು ಮತ್ತು ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟಿನಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಜಪಾನ್ನ ಐಚಿ ನಗೋದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಎರಡು ಬಾರಿ ಒಲಿಂಪಿಕ್ ಪದಕ ಗೆದ್ದಿರುವ ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಸಿಂಗ್ ಮತ್ತು ಇಶಾ ಸಿಂಗ್ ಅವರೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಶುಭೋದಯ ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಆಹ್ವಾನವಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು ಇಲ್ಲಿ 2 ಹುದ್ದೆಗಳಿವೆ. ದೂರದರ್ಶನ ಬೆಂಗಳೂರು ಈ ಜಾಗದಲ್ಲಿ 1 ಹುದ್ದೆ ಇದೆ. ಈ ನೇಮಕಾತಿ ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://aveedan prasarbharati.org ಆನ್ಲೈನ್ ಮೂಲಕ ಅಕ್ಟೋಬರ್ 5 ತಾರೀಖಿನ ಒಳಗೆ ಸಲ್ಲಿಸಬಹುದು. ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳು

2011ರಲ್ಲಿ ತೆರೆ ಕಂಡ ಉಯ್ಯಾಲೆ ಚಿತ್ರದ ಹಾಡನ್ನು ಕೇಳಿದಿರಿ. ಜಯಂತ್ ಕಾಯ್ಕಿಣಿ ಅವರ ರಚನೆ ಇದು. ಸಂಗೀತ ನೀಡಿದವರು ರಿಕಿ, ಹಾಡಿದವರು ಉದಿತ್ ನಾರಾಯಣ್ ಹಾಗೂ ಸುಜಾತಾ.

ಅನಿಲ್ ಸಿಜೆ ಹಾಗೂ ವಾರಿಜಾಶ್ರೀ ವೇಣುಗೋಪಾಲ್ ಅವರು ಹಾಡಿದ ಕಡಲ ತೀರದ ಭಾರ್ಗವ ಚಿತ್ರದ ಹಾಡನ್ನು ಕೇಳಿದಿರಿ. ಚೇತನ್ ಕುಮಾರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಅನಿಲ್ ಸಿಜೆ.

0: ಅನುರಾಧ ಭಟ್ ಹಾಗೂ ವಿಜಯ್ ಪ್ರಕಾಶ್ ಅವರು ಹಾಡಿದ ವೀರ ಪರಂಪರೆ ಚಿತ್ರದ ಗೀತೆ ಕೇಳಿದಿರಿ. ಸಮಯ 8:15. ಈಗ ಇಂಗ್ಲಿಷ್ ವಾರ್ತೆ. ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ವಾರ್ತಾ ಪ್ರಸಾರದ ನಂತರ
1: ಗುಡ್ ಮಾರ್ನಿಂಗ್. ಐಎಮ್ ಅನುಜಾ ಕುಮಾರ್. ದ ಹೆಡ್ಲೈನ್ಸ್. External Affairs Minister Dr. S. Jaishankar calls for global south cooperation amid conflicts, trade pressures and climate challenges. Also stresses for stronger ties with Latin American Caribbean states as trade crosses $50 billion.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499, ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರವಾಗಲಿದೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ. ಅನೇಕರು ಏನಪ್ಪ 8:31 ಆಗ್ತಾ ಬಂತು, ಬೆಳಗ್ಗೆಯಿಂದ ಕೇಳ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು, ಆದರೆ ನೀವು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೇ ಇಲ್ವಲ್ಲ, ನಮ್ಮ ಸಂದೇಶಗಳನ್ನು ಇನ್ನೂ ನೋಡಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ. ಹಾಗೆಯೇ ಕೆಲವರು ಕೇಳಿದ್ದೀರಿ ಕೂಡ, ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. 100-150 ಸಂದೇಶಗಳು ಇಲ್ಲಿದೆ. ಬೆಳಗ್ಗೆ ನಮ್ಮ ಪ್ರಸಾರದ ಆರಂಭದಿಂದ ಇಲ್ಲಿಯವರೆಗೆ ನೀವು ನಿರಂತರವಾಗಿ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆ ಹೇಳ್ತಾ ಇದ್ದೀರಿ. ಚೇತನ್ ಶಿವನಗರದಿಂದ ಸಂದೇಶ ಕಳಿಸಿದ್ದೀರಿ, ಬಹಳ ಚೆನ್ನಾಗಿದೆ ಕಾರ್ಯಕ್ರಮಗಳನ್ನು, ನಾವು ತಪ್ಪದೇ ಕೇಳ್ತೀವಿ ಅಂತ ಹೇಳಿದ್ದೀರಿ. ಹಾಗೆ ಶ್ರುದತ್ ಮುಳೆ ನೇತಾಜಿ ರಸ್ತೆಯಿಂದ, ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತಾರೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಶಿವಗಂಗಾ ಹೆಬ್ಬಾಳದಿಂದ, ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು ಹನುಮಂತಪ್ಪ ಹುಲಗಮ್ಮನವರ್, ಡಾಕ್ಟರ್ ಅನಂತಕುಮಾರ ಅರಸು, ಬೋಧನ ಹೊಸಹಳ್ಳಿಯ ಬೋಪ ವೆಂಕಟೇಶ್, ರಾಜಾಜಿನಗರದ ಭಾಗ್ಯ ಲಕ್ಷ್ಮಿ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು. ನಾದೋಪಾಸನೆ ಚೆನ್ನಾಗಿತ್ತು, ಹಾಡುಗಳು ತುಂಬ ಇಷ್ಟ ಆಯಿತು. ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು, ಈ ಗೀತೆ ಇಷ್ಟ ಆಯಿತು ಅಂತಾರೆ. ನಂಬರ್ 910 ಆದರೆ ನೀವು ನಿಮ್ಮ ಹೆಸರನ್ನು ಹಾಕಿಲ್ಲ. ಪ್ರೀತಿಯ ಕೇಳುಗರೆ, ದಯವಿಟ್ಟು ನಿಮ್ಮ ಸಂದೇಶಗಳನ್ನು ಹಾಕುವಾಗ ಮೊದಲು ಹೆಸರು ಮತ್ತು ಊರನ್ನು ಹಾಕಿ, ಆಮೇಲೆ ನಿಮ್ಮ ಮಾತನ್ನು ಹೇಳಿದರೆ ಓದುವಾಗ ನಮಗೆ ಇಲ್ಲಿ ಸುಲಭ ಆಗುತ್ತೆ. ವಾಣಿಶ್ರೀ ಧಾರವಾಡದಿಂದ, ಶುಭೋದಯ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಧರಣಿ ಮಂಡಲ ಮಧ್ಯದೊಳಗೆ ಕೇಳಿ ತುಂಬ ಖುಷಿಯಾಯಿತು. ಶ್ರೀನಿವಾಸ ಕ್ಷಮಿಸೋ ಎನ್ನ ಗೀತೆ ಕೂಡ ಇಷ್ಟ ಆಯಿತು ಅಂತೀರಿ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ್ ಮತ್ತು ಮನೆಯವರು, ಎಂಥ ಹಾಡನ್ನು ಪ್ರಸಾರ ಮಾಡಿದ್ರಿ, ದಿನ ಇಡೀ ಇದನ್ನೇ ನಾನು ಗುನುಗ್ತಾ ಇರ್ತೀನಿ ಅಂತಾರೆ. ನಾಗರತ್ನ ರಾಜಾಜಿನಗರದಿಂದ, ಶಿವಶಿವ ಶಿವನೆಂದರೆ ಶಾಶ್ವತ ಸುಖವು, ಶಿವಶಿವ ಎನ್ನದ ನಾಲಿಗೆ ಏಕೆ, ಗೀತೆ ಇನ್ನೂ ನನ್ನ ಮನಸ್ಸಲ್ಲಿ ಹಾಗೇ ಉಳಿದಿದೆ ಅಂತ ಹೇಳ್ತಿದ್ದೀರಿ. ಬೀದರ್ ಗಣೇಶ್ ನಗರದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಒಳ್ಳೆತನ ಎಂದೂ ನಮ್ಮ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತಾರೆ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ. ನುಡಿಮುತ್ತುಗಳು ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನುಡಿಮುತ್ತಿನ ನಾದೋಪಾಸನೆಯನ್ನು ದಿನ ಯಾಕೆ ಮಾಡಬಾರದು ಅಂತಾರೆ ಗಿರಿನಗರದ ವಸಂತ ಅವರು. ಪುಣ್ಯಕೋಟಿ ಹಾಡು ಕೇಳಿ ಕಣ್ಣಲ್ಲಿ ನೀರು ಬಂತು ಅಂತಾರೆ ಚಂದ್ರಕಾಂತ್ ಅಥಣಿಯಿಂದ. ಬಸಯ್ಯ ಸ್ವಾಮಿ, ಶಿವಕುಮಾರ ಸ್ವಾಮಿ, ಬೀದರ್ ಇಮಾಮಾಬಾದ್ನಿಂದ. ಎಂದಿನ ಹಾಗೆ ನುಡಿಮುತ್ತುಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂದರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಅಂತಾರೆ ಸಾವಿತ್ರಿ ಉಮೇಶ್ ಅವರು. ವಿಜಯನಗರದ ನಳಿನಾ ಲಂಕೇಶ್ ಅವರು, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ತೀರ್ಥೇಶ್ ಚನ್ನಪಟ್ಟಣ, ಚಂದುಲಾಲ್ ಕನಕಪುರದ ರಂಜಿತಾ, ಶಿವೋ ಮಾಮ ಮತ್ತು ಮನೆಯವರು, ಮೇಘ ಬಡ್ನಿ ಕೇಶವಾಪುರ ಹುಬ್ಬಳ್ಳಿಯಿಂದ. ಕನ್ನಡ ರತ್ನಭಂಡಾರ ಚೆನ್ನಾಗಿತ್ತು, ಅದು ನಮ್ಮ ನೆಚ್ಚಿನ ಕಾರ್ಯಕ್ರಮ ಅಂತಾರೆ ಎನ್ ರಾಘವನ್ ಅವರು. ಕೆಎಸ್ ನಾಗೇಶ್ ಮೂಡಿಗೆರೆಯಿಂದ ಸಂದೇಶ ಕಳಿಸಿದ್ದೀರಿ. ಚನ್ನಪ್ಪ ಜೆಪಿ ನಗರದಿಂದ, ಸುರೇಶ್ ಬಾಬು ಕೆಬಿ ಕದಲೂರು, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಶಶಿಕಲಾ ಮಾದಯ್ಯ, ಲಿಖಿತಾ ಸ್ವೀಟಿ ಮತ್ತು ಮನೆಯವರು ತಿಪಟೂರಿನಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗದ ಶಿವಲಿಂಗಯ್ಯ, ವಿಜಯಕುಮಾರ್ ಆರಾಧ್ಯ, ಪಾರ್ವತಿ ಹಳೆಯೂರಿನಿಂದ, ಆಲಮೇಲದಿಂದ ರಾಜು ಹಿಪ್ಪರಗಿ, ಕಲಾವಿದ ಕೆ ಕೆ ಹೆಬ್ಬಾರ್ ಅವರ ಧ್ವನಿ ಕೇಳಿ, ಯಶವಂತ್ ಹಳಿಬಂಡಿಯವರ ಭಾವಗೀತೆ ಕೇಳಿ ಸಿಕ್ಕಾಪಟ್ಟೆ ಸಂತೋಷ ಆಯಿತು ಅಂತಾರೆ ವಿ ಪ್ರಭಾಕರ್ ಅವರು, ಉತ್ತರಹಳ್ಳಿ ಬೆಂಗಳೂರು, ಮಂಡಿಕಲ್ ಕೃಪಾ ಅವರು, ಪ್ರೇಮಲತಾ ವಜ್ರ ಬಿದರಹಳ್ಳಿಯಿಂದ, ಮಂಜುಳಾ ಐನಹಳ್ಳಿ, ಹೇಮಾ ಶಶಿಕುಮಾರ್ ಚಿತ್ರದುರ್ಗ. ಇನ್ನೂ ಸಂದೇಶಗಳು ಸಾಕಷ್ಟಿವೆ. ಕೌಸಲ್ಯ ಬನಶಂಕರಿಯಿಂದ, ಪುಷ್ಪ ಶಾನುಭಾಗರ್ ಗದಗ್ನಿಂದ. ಸಂದೇಶಗಳನ್ನು ಓದಲು ಶುರು ಮಾಡುತ್ತಿದ್ದ ಹಾಗೆ ಸಂದೇಶಗಳನ್ನು ನೀವು

ಕಳಿಸ್ತಾ ಇರ್ತೀರಿ. ಸಂದೇಶಗಳ ಸುರಿಮಳೆಯೇ ಇಲ್ಲಿ ಬರ್ತಾನೆ ಇರುತ್ತೆ. ಓದ್ತಾ ಇದ್ರೆ ನಾವು ಸಂದೇಶಗಳನ್ನ ಓದ್ತಾನೆ ಸಾಗಬಹುದು. ಆದರೆ ಎಲ್ಲಕ್ಕೂ ಒಂದು ಸ್ಟಾಪ್ನ ಹಾಕ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 8:34. ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ಯಾವ ಶೀರ್ಷಿಕೆ ತಗೋತೀರಿ ಅಂತ ಕೂಡ ಕೆಲವರು ಕೇಳಿದಿರಿ. ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ಯಾವ ಶೀರ್ಷಿಕೆ ಹೇಳಿ. ಶುಭೋದಯ ಕರ್ನಾಟಕದಲ್ಲಿ ಈಗ ಶೀರ್ಷಿಕೆ ಗಾನ.

ಚಿಗುರು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ದಿನ ವಿಶೇಷ ಏನು ಅಂತ ನೋಡೋದಾದ್ರೆ, ಕುಮಾರ್ ಸಾನು ಅವರ ಜನ್ಮದಿನ ಇವತ್ತು. ಗಾಯಕ ಕುಮಾರ್ ಸಾನು ಅವರ ಹುಟ್ಟಿದ ಹಬ್ಬ. 1957 ಅವರು ಜನಿಸಿದ್ದು. ಕಲಾವಿದ ಪ್ರೇಮ್ ಚೋಪ್ರಾ ಅವರ ಜನ್ಮದಿನ ಇಂದು. 1935 ಅವರು ಹುಟ್ಟಿದ್ದು. ಕ್ರಿಕೆಟಿಯರ್ ಅಂಬಟಿ ರಾಯ್ಡು ಅವರ ಜನ್ಮದಿನ. 1985 ಅವರು ಜನಿಸಿದ್ದು. ಸಾಹಿತಿ ಶಾಂತಾ ನರಸಿಂಹನ್ ಅವರು ಹುಟ್ಟಿದ ದಿನ ಇಂದು. ಬಿಎಸ್ ರುಕ್ಕಮ್ಮ ಅವರು ಹುಟ್ಟಿದ ದಿನ ಇಂದು. ಚಿಗುರು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಚಿಗುರು ಈ ಪದನೇ ಒಂದು ಚಂದದ ಅನುರಣನೆ, ಶಬ್ದವೇ

ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 8:45. ಇವತ್ತು ಅಂದರೆ ಇದೇ ದಿನ 1965 ಭಾರತ ಮತ್ತು ಪಾಕಿಸ್ತಾನ ನಡುವಣ ಯುದ್ಧ ಅಂತ್ಯವಾಯಿತು. ಹಾಗೆ 1803 ಅಸಾಯಿ ಕದನ ನಡೆದದ್ದು, ಆರಂಭವಾದದ್ದು ಅಥವಾ ಮುಗಿದದ್ದು ಅಂತ ಹೇಳಬಹುದು. ಇದೇ ದಿನ ಬ್ರಿಟಿಷರು ಮರಾಠ ಸಾಮ್ರಾಜ್ಯರನ್ನು ಸೋಲಿಸಿದ ದಿನ ಇಂದು. ಆರ್ಥರ್ ವೆಲ್ಲೆಸ್ಲಿ ಮರಾಠರನ್ನು ಸೋಲಿಸಿದ ದಿನ ಇಂದು ಅಂತ

ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. 1803 ಅಸಾಯಿ ಕದನ ನಡೆದದ್ದು. ಇನ್ನು ಇದೇ ದಿನ 1929 ಒಂದು ಕಾಯಿದೆ ಜಾರಿಗೆ ಬಂತು, ಬಾಲ್ಯ ವಿವಾಹ ನಿಷೇಧ ಕಾನೂನು. ಇದು ಇತ್ತೀಚೆಗೆ ಬಂದದ್ದಲ್ಲ, 1929 ಅಂದರೆ ಇನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರದ ಸಂದರ್ಭದಲ್ಲೇ ಬಂದಿದ್ದು. ಶಾರದಾ ಕಾನೂನು ಅಂತ ಈ ಕಾನೂನಿನ ಹೆಸರು. ಬ್ರಿಟಿಷ್ ಮತ್ತು ಭಾರತದ ಕೇಂದ್ರ ಶಾಸನ ಸಭೆಯಲ್ಲಿ ಈ ಶಾರದಾ ಕಾನೂನು ಅಂಗೀಕಾರವಾದ ದಿನ ಇಂದು. 2009 ನಮ್ಮ ದೇಶಕ್ಕೆ ಹೆಮ್ಮೆಯ ಘಳಿಗೆಗಳು ಈ ದಿನ, ಅಂದರೆ 23 ಸೆಪ್ಟೆಂಬರ್. ಓಷನ್ ಸ್ಯಾಟ್ 2 ಉಡಾವಣೆ ಮಾಡಿದ್ದು ಇದೇ ದಿನ. 7 ಉಪಗ್ರಹಗಳನ್ನು ಯಶಸ್ವಿಯಾಗಿ ಇಸ್ರೋ ಕಕ್ಷೆಗೆ ಸೇರಿಸಿದ್ದು ಇದೇ ದಿನ. ಹೀಗೆ ದಿನದ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಮಾತಾಡ್ತಾ ಸಾಗೋಣ. ಇದು ಶುಭೋದಯ ಕರ್ನಾಟಕ. ಚಿಗುರು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ರೈತನಿಗೆ ಚಿಗುರು ಅಂದರೆ ಅದು ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ನ ಆರಂಭ ಇದ್ದ ಹಾಗೆ. ಆಹಾ, ಈಗ ಬೆಳೆ ಚಿಗುರಿದೆ ಅಂತ ಮನಸ್ಸಲ್ಲೇ ಖುಷಿಪಟ್ಟರೆ ಚಿಗುರಲ್ಲಿ ಹುಟ್ಟಲಿ, ಏನೋ ಒಂದು ಆಚೆಗೆ ಬರಲಿ ಅಂತ ನಾವು ಎಷ್ಟೊಂದು ವಿಚಾರಗಳಿಗೆ ಕಾಯ್ತಾ ಇರ್ತೀವಲ್ಲ. ಒಲವು ಚಿಗುರೊಡೆಯಿತು, ಜ್ಞಾನದ ಚಿಗುರು ಮೂಡಲಿ, ಮನಸ್ಸಲ್ಲಿ ಹಸಿರು ಚಿಗುರು ಮೂಡಲಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಚಿಗುರೊಡೆಯಿತು ಅಂದ್ರೇ ಒಂದು ಪಾಸಿಟಿವಿಟಿ, ಒಂದು ಸಂತೋಷದ ಭಾವ ಹೊರಗೆ ಬಂತು ಅಂತ ಅರ್ಥ.

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಜಯಚಾಮರಾಜ ಒಡೆಯರ್ ಮೈಸೂರು ಸಂಸ್ಥಾನದ ಕೊನೆಯ ರಾಜರು, 25ನೇ ಮಹಾರಾಜರು. 1940ರಿಂದ 1950ರವರೆಗೆ ರಾಜತ್ವ ಮಾಡಿದವರು. ಮೈಸೂರು ಸಂಸ್ಥಾನ ಹೋಗಿ ರಾಜ್ಯ ಸ್ಥಾಪನೆ ಆದಾಗ ರಾಜ್ಯಪಾಲರಾಗಿದ್ದರು. ಅವರು ನಮ್ಮನ್ನು ಅಗಲಿದ ದಿನ ಇಂದು. 1974ರಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲಿದರು. ಸಂಗೀತ ಪ್ರೇಮಿಯಾಗಿದ್ದರು, ಕಲಾಪ್ರೇಮಿ, ತುಂಬ ಚೆನ್ನಾಗಿ ಪಿಯಾನೋ ನುಡಿಸ್ತಾ ಇದ್ದರು, ತತ್ವಶಾಸ್ತ್ರ ರಾಜ್ಯಶಾಸ್ತ್ರ ಓದಿದರು. ವೈಭವದ ದಸರಾ ಆಚರಣೆಗೆ ಮೆರುಗು ನೀಡಿದವರು ಜಯಚಾಮರಾಜ ಒಡೆಯರ್ ಅವರು. ಅವರು ನಮ್ಮನ್ನು ಅಗಲಿದ ದಿನ ಇಂದು. ಹಾಗೆ ಖ್ಯಾತ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅವರು ನಿಧನರಾದ ದಿನ ಇಂದು. ಕೇಳ್ತಾ ಇದ್ದೀರಿ ಚಿಗುರು ಶೀರ್ಷಿಕೆಯ ಗೀತೆಗಳು. ಎಷ್ಟೊಂದು ಗೀತೆಗಳಿವೆ ಚಿಗುರು

ಬಯಕೆ ಬಳ್ಳಿ ಚಿಗುರುತ್ತೆ, ಹಾಡು ಚಿಗುರುತ್ತೆ, ಆಸೆ ಚಿಗುರುತ್ತೆ. ಅಬ್ಬ, ಚಿಗುರಿನ ಮಹಾತ್ಮೆಯೇ. ಗಿಡಗಳನ್ನ ಪ್ರೀತಿಸುವವರಿಗೆ ಈ ಚಿಗುರಿನ ಆನಂದದ ಸವಿ ನಿಜವಾಗಿ ಗೊತ್ತಿರುತ್ತೆ. ಕೋಗಿಲೆಗೆ ಮಾಮರದ ಚಿಗುರು ಅಂದ್ರೆ ಪ್ರೀತಿಯಂತೆ. ಹಾಗೆ ಇದು ಒಳ್ಳೆ ಕವಿ ಸಮಯ ಕೂಡ. ಮೀಸೆ ಚಿಗುರಿದರೆ ಹುಡುಗ ದೊಡ್ಡವನಾದ ಅಂತ ಹೇಳ್ತೀವಿ. ಒಟ್ಟಲ್ಲಿ ಪ್ರಕೃತಿಯಲ್ಲಿ ಚಿಗುರಿಗೆ ಬಹಳ ಮಹತ್ವ.

ಪ್ರಕೃತಿಯಲ್ಲಿ ಚಿಗುರಿಗೆ ಬಹಳ ಮಹತ್ವ. ಪ್ರಕೃತಿಯೇ ಕೈಬೀಸಿ ಕರೆದ ಹಾಗೆ ಚಿಗುರನ್ನ ನೋಡಿದರೆ ಚಿಗುರಿನಲ್ಲಿ ತುಂಬಾ ಜೀವಸತ್ವ ಇರುತ್ತೆ. ಹಾಗಾಗಿ ಪ್ರಾಣಿ ಪಕ್ಷಿಗಳು ಗರ್ಭಧರಿಸಿದಾಗ ಚಿಗುರನ್ನ ತಿನ್ನುತ್ತವೆ ಅಂತ ಉಲ್ಲೇಖ. ಆಸೆಗಳು ಚಿಗುರಲಿ, ಭಾವಗಳು ಚಿಗುರಲಿ, ಆನಂದದ ಚಿಗುರು ಹೊರಬಂದು ಹಬ್ಬಲಿ ಎಲ್ಲೆಡೆ, ಪಸರಿಸಲಿ ನಂಬಿಕೆ ಎಲ್ಲೆಡೆ, ನಂಬಿಕೆಯ ಚಿಗುರು ಮೂಡಲಿ, ಪ್ರೀತಿ ಅರಳಲಿ, ಚಿಗುರಲಿ

ಮೂಡುವ ಚಿಗುರಿಗೆ ತುಂತುರು ಹನಿ ನಾವಾಗೋಣ, ಏನಂತೀರಿ? ಶುಭೋದಯ ಕರ್ನಾಟಕದಲ್ಲಿ ಚಿಗುರು ಶೀರ್ಷಿಕೆ ಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ವಚ್ಛತೆಯೇ ಸೇವೆ. ಅಕ್ಟೋಬರ್ 2ನೇ ತಾರೀಖಿನವರೆಗೆ ಸ್ವಚ್ಛತೆ ಸೇವೆ, ಸ್ವಚ್ಛತಾ ಹಿ ಅಭಿಯಾನ್, ಸ್ವಚ್ಛತಾ ಹಿ ಸೇವಾ ಅಭಿಯಾನ ನಡೀತಾ ಇದೆ. ಅಕ್ಟೋಬರ್ 2ನೇ ತಾರೀಖಿನವರೆಗೆ ಮಾತ್ರ ಅಲ್ಲ, ಮನೆ, ರಸ್ತೆ, ಬೀದಿ, ಊರುಗಳು, ನಗರಗಳು, ರಾಜ್ಯ, ದೇಶ, ವಿಶ್ವ ನಳನಳಿಸಲಿ, ಸದಾ ಪರಿಸರವನ್ನು ಸ್ವಚ್ಛವಾಗಿರಿಸೋಣ.
2: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ದಿನದ ಮಾಹಿತಿಗಳನ್ನು ತಿಳ್ಕೊಂಡ್ವಿ, ಹಾಗೆ ಶೀರ್ಷಿಕೆ ಗಾನದಲ್ಲಿ ಚಿಗುರು ಶೀರ್ಷಿಕೆ ಗೀತೆಗಳನ್ನು ಕೇಳಿದ್ವಿ ನಾವು ಶುಭೋದಯ ಕರ್ನಾಟಕದಲ್ಲಿ. ಈಗ ಕಾರ್ಯಕ್ರಮ ಇಂದಿನ ವಿಶೇಷ. ಇನ್ನೆಲ್ಲ ವಿಶೇಷಗಳು ಈಗಾಗಲೇ ವಾರ್ತಾ ಪ್ರಸಾರದಲ್ಲಿ ಕೇಳಿದ್ವಿ. ಇವತ್ತು ಭಾರತದಲ್ಲಿ ಆಯುರ್ವೇದ ದಿನ ಅಂತ ನಾವು ಆಚರಿಸ್ತೀವಿ. ಕೆಲವು ದೇಶಗಳಲ್ಲಿ ದ್ವಿಲಿಂಗತ್ವವನ್ನು ಗುರುತಿಸಿ, ಬೈಸೆಕ್ಷುವಲ್ ಇದನ್ನ ಗುರುತಿಸಿ ಗೌರವಿಸಿ ಅನ್ನುವ ದಿನವನ್ನು ಇಂದು ಆಚರಿಸಲಾಗುತ್ತೆ. ಕಾಲುಗಳನ್ನು ದಣಿಸಬೇಡಿ, ಹೆಚ್ಚು ಹೆಚ್ಚು ನೋವಾಗುತ್ತೆ. ಕಾಲುಗಳು ನಮ್ಮ ಇಡೀ ಶರೀರದ ಭಾರವನ್ನು ಹೊತ್ತಿರುತ್ತೆ. ಆಗಾಗ ಕಾಲುಗಳಿಗೆ ಸ್ವಲ್ಪ ರೆಸ್ಟ್ ಕೊಡಿ, ಕಾಲುಗಳ ಬಗ್ಗೆ ಎಚ್ಚರ ಇರಲಿ, ಹೆಚ್ಚು ದಣಿಸಬೇಡಿ ಅಂತ ಹೇಳುವ ದಿನ ಇಂದು. ಕೆಲವು ದೇಶಗಳಲ್ಲಿ ಇದನ್ನು ಆಚರಿಸ್ತಾರೆ. ಹಾಗೆ ಕೆಲವು ದೇಶಗಳಲ್ಲಿ ತಾಂತ್ರಿಕ ಶಿಕ್ಷಣ ದಿನ ಇಂದು. ಭೂಮಿಯ ವಿಶೇಷ ವಿದ್ಯಮಾನ ಇಂದು, ವಿಶೇಷ ದಿನ ಇವತ್ತು. ಇಕ್ವಿನಾಕ್ಸ್ ಡೇ ಅಂದರೆ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ, ಆದ್ದರಿಂದ ಹಗಲು ಮತ್ತು ರಾತ್ರಿ ಸಮ ಇರುವ ದಿನ ಇಂದು. ಆಮೇಲೆ ಉತ್ತರ ಭಾಗದಲ್ಲಿ ಅಂದರೆ ಈ ದಿನ ಕಳೆದ ಮೇಲೆ ಉತ್ತರ ಭಾಗದಲ್ಲಿ ಹಗಲಿನ ಅವಧಿ ಕಡಿಮೆಯಾಗುತ್ತೆ. ಹಾಗಾಗಿ ಈ ದಿನವನ್ನು ಇಕ್ವಿನಾಕ್ಸ್ ಡೇ ಅಂತ ಕರೆಯಲಾಗುತ್ತೆ. ಆಟಮ್ ಶರದ್ ಋತುವಿನ ಮೊದಲ ದಿನ ಇವತ್ತು ಅಂತ ಹೇಳ್ತಾರೆ. ಅಂದರೆ ಬೇಸಿಗೆ ಕಳೆದು ಬಿಸಿ ಮತ್ತು ಧಗೆ ಹೋಗ್ತಾ ಕರಗುತ್ತಾ ಎಲೆಗಳು ಬಣ್ಣ ಬದಲಾಯಿಸುವ ದಿನ ಇಂದು.

ಆಯಿತು, ಇಷ್ಟೆಲ್ಲ ದಿನ ವಿಶೇಷದಲ್ಲಿ ಮತ್ತೊಂದು ದಿನ ವಿಶೇಷ ಇಂದು. ಇಂದಿನ ವಿಶೇಷಕ್ಕೆ ಯಾವುದನ್ನು ಆರಿಸಿದ್ದೇವೆ?

ಮತ್ತೊಂದು ವಿಶೇಷ ಇದೆ ಇದು. ಇವತ್ತು ಅಂತಾರಾಷ್ಟ್ರೀಯ ಸಂಕೇತ ಭಾಷೆಯ ದಿನ. ಸಂಕೇತ ಭಾಷೆಯ ಅಂತಾರಾಷ್ಟ್ರೀಯ ದಿನ. ಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಸನ್ನೆ ಮಾತು. ಈ ಸನ್ನೆ ಮಾತನ್ನು ಯಾರಾಡ್ತಾರೆ? ಸನ್ನೆ ಮಾತಿನ ದಿನ ಅಂದರೆ ಏನು ನೋಡೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಸಂಕೇತ ದಿನ.

ಕರಿಯ ಚಿತ್ರಕ್ಕೆಂದು ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ ಅವರು ಹಾಡಿದ ಕವಿರಾಜ್ ಅವರ ರಚನೆ ಕೇಳಿದಿರಿ. ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿತ್ತು. ಈ ದಿನ ಸಂಕೇತಗಳ ಭಾಷೆಯ ದಿನ, ಸೈನ್ ಲ್ಯಾಂಗ್ವೇಜ್, ಇದರ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಡಿಕ್ಲೇರಿಂಗ್ ಡೆಫ್ ಪೀಪಲ್ಸ್ ಹ್ಯೂಮನ್ ರೈಟ್ಸ್, ಶ್ರವಣದೋಷ ಇರುವವರಿಗೆ ಸಂವಹನದ ಹಕ್ಕುಗಳು, ಇದು ಈ ದಿನದ ಘೋಷವಾಕ್ಯ. ಕಿವಿಯೇ ಕೇಳಿಸದೇ ಇದ್ದಾಗ ಪದಗಳು ಕಿವಿಯ ಮೇಲೆ ಬೀಳದೆ ಮಾತು ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕಣ್ಣು ನೋಡಿ ಗ್ರಹಿಸುವುದನ್ನು ಸನ್ನೆ ಭಾಷೆಯಲ್ಲಿ ತಿಳಿಸೋದಕ್ಕೆ ಸಾಧ್ಯ. ಹಾಗಾಗಿನೇ ಈ ಸನ್ನೆ ಭಾಷೆ ಅನ್ನೋದು ಬಹಳ ಮಹತ್ವವನ್ನು ಪಡೆದಿದೆ. ಇಂದು ಸಂಕೇತ ಭಾಷೆ ಅಥವಾ ಸನ್ನೆ ಭಾಷೆಯ ದಿನ.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಸಮಯ ಆಗಿದೆ 9:20. ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಸಂಕೇತ ಭಾಷೆಗಳ ದಿನ ಅಂತ ಆಚರಿಸ್ತಾರೆ. ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್. ಶ್ರವಣದೋಷ ಇರುವಂತಹ ಅಂದರೆ ಕಿವಿ ಕೇಳಿಸದೇ ಇರುವವರ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು. ಅವರ ದೈನಂದಿನ ಸಂವಹನದಲ್ಲಿ ಸಂಕೇತ ಭಾಷೆಯ ಮಹತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಹಾಗೆ ಅವರಿಗೂ ಇದನ್ನು ಕಲಿಸಬೇಕು ಅನ್ನೋದು ಈ ದಿನದ ಒಂದು ಮಹತ್ವ. ವಿಶ್ವಸಂಸ್ಥೆ ಇದನ್ನು ಅಂಗೀಕರಿಸಿದ್ದು 2017 ಡಿಸೆಂಬರ್ನಲ್ಲಿ ಸಂಕೇತ ಭಾಷಾ ದಿನವನ್ನಾಗಿ ಸೆಪ್ಟೆಂಬರ್

23 ಆಚರಿಸಬೇಕು ಅಂತ ಘೋಷಿಸ್ತು 2018 ಇದನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಸೆಪ್ಟೆಂಬರ್ 23 ನಾವು ಇದನ್ನು ಯಾಕೆ ಆಚರಿಸ್ತೀವಿ ಅನ್ನೋದಾದರೆ, ಶ್ರವಣದೋಷ ಇರುವವರ ಹಕ್ಕಿಗಾಗಿ ಹೋರಾಡುವ ಒಂದು ಸಂಸ್ಥೆ ಇದೆ, ವರ್ಲ್ಡ್ ಫೆಡರೇಷನ್ ಆಫ್ ದಿ ಡೆಫ್, WFD. ಇದರ ಸ್ಥಾಪನೆಯಾಗಿದ್ದು ಇದೇ ದಿನ. ಹಾಗಾಗಿ ಈ ದಿನವನ್ನು ನಾವು ಸಂಕೇತ ಭಾಷೆಯ ದಿನ ಅಂತ ಆಚರಿಸ್ತೀವಿ. ಇಂದಿನ ವಿಶೇಷ ಸಂಕೇತ ಭಾಷಾ ದಿನ.

ಮಾನಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಇಂದಿನ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ, ಎಷ್ಟೊಂದು ವಿಶೇಷಗಳ ನಡುವೆ ಇಂದಿನ ವಿಶೇಷ ನಾವು ಆರಿಸಿರುವುದು ಅಂತಾರಾಷ್ಟ್ರೀಯ ಸಂಕೇತ ಭಾಷೆಯ ದಿನ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಯೂರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಿಸ್ತಾರೆ, ಸಂಕೇತ ಭಾಷಾ ದಿನ ಅಂತ. ಸಂಕೇತ ಭಾಷೆ ಅಂದರೆ ಅದು ಕೇವಲ ಕೈ ಸಂಜ್ಞೆ ಮಾತ್ರ ಅಲ್ಲ, ಅದೊಂದು ಅದ್ಭುತವಾದ ವ್ಯಾಕರಣವನ್ನು ಹೊಂದಿರುವ ಶ್ರೀಮಂತ ಭಾಷೆ ಕೂಡ. ಸಂಕೇತ ಭಾಷೆಗಳು ತುಂಬ ಸ್ವಾರಸ್ಯಕರವಾಗಿ ಇರುವಂಥದ್ದು. ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಸಂಸ್ಥೆ ಇದೆ ಭಾರತದಲ್ಲಿ. ಸಂಕೇತ ಭಾಷೆಯ ಬಹಳಷ್ಟು ಸಂಗತಿಗಳನ್ನು ಇದು ನಮಗೆ

ತಿಳಿಸಿಕೊಡುವಂಥದ್ದು. ಸಂಕೇತ ಭಾಷೆಯನ್ನು ಅರಿಬೇಕು ಅನ್ನೋದಾದರೆ, ಇದನ್ನು ಕಲಿಬೇಕು ಅನ್ನೋದಾದರೆ ನಾವು ಈ ಇನ್ಸ್ಟಿಟ್ಯೂಟ್ನ ಸಂಪರ್ಕಿಸಬಹುದು. ಯಾರು ಬೇಕಾದರೂ ಈ ಭಾಷೆಯನ್ನು ಕಲಿಯಬಹುದು. ಸಂಕೇತ ಭಾಷೆಗೆ ಅದರದೇ ಆದ ಒಂದು ಇತಿಹಾಸ ಇದೆ. ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನದಂದು ಇಂದಿನ ವಿಶೇಷದಲ್ಲಿ ಈ ಬಗ್ಗೆ ಮಾತಾಡ್ತಾ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಗಿಲ್ಲಿ ಚಿತ್ರದ ಗೀತೆ ಕೇಳಿದರೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಕಣ್ಣಿನ ಭಾಷೆಯ ಗೀತೆ ಆಯಿತು. ನಾವು ಸಂಕೇತ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂಕೇತ ಭಾಷೆಗಳು ಅಂದರೆ ಸಂಪೂರ್ಣವಾಗಿ ಇದನ್ನು ನೈಸರ್ಗಿಕ ಭಾಷೆಗಳು ಅಂತ ನಾವು ಕರಿತೀವಿ. ನಾವು ಮಾತನಾಡುವ ಸಾಮಾನ್ಯ ಭಾಷೆಗಳು ಏನಿದೆ ಅಂದರೆ ಧ್ವನಿಯಿಂದ ಮಾತನಾಡುವ ವಿವಿಧ ಭಾಷೆಗಳು. ಇವುಗಳ ರಚನೆಗಿಂತ ಇದರ ರಚನೆ ಭಿನ್ನವಾಗಿರುತ್ತೆ. ಅಂತಾರಾಷ್ಟ್ರೀಯ ಸಂಕೇತ ಭಾಷೆ ಅಂತ ಒಂದಿದೆ. ಹಾಗೆ ಪ್ರತಿ ದೇಶದಲ್ಲೂ ಒಂದೊಂದು ರೀತಿಯ ಸಂಕೇತ ಭಾಷೆಯನ್ನು ಅಂಗೀಕರಿಸಲಾಗಿದೆ. ಅಂದರೆ ಸುಮಾರು 300 ಹೆಚ್ಚು ವಿಭಿನ್ನ ಸಂಕೇತ ಭಾಷೆಗಳನ್ನು ನಾವು ಗುರುತಿಸಬಹುದು. ಭಾರತದಲ್ಲೂ ಕೂಡ ಭಾರತ ತನ್ನದೇ ಆದ ಒಂದು ಸೈನ್ ಲ್ಯಾಂಗ್ವೇಜ್ನ ಹೊಂದಿದೆ. ಅದನ್ನು ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಶ್ರವಣದೋಷ ಇರುವವರು ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಮತ್ತು ಅನೌಪಚಾರಿಕವಾದ ಪ್ರಯಾಣ ಇದನ್ನೆಲ್ಲ ಮಾಡಿದಾಗ ಬೇರೆ ದೇಶಗಳ ಜೊತೆಗೆ ಅವರು ಸಂಪರ್ಕ ಸಾಧನೆ ಮಾಡುವಾಗ ಈ ಒಂದು ಸಂಕೇತ ಭಾಷೆಯನ್ನು ಮಾತನಾಡ್ತಾರೆ. ಇದಕ್ಕೆ ಒಂದು ಸೀಮಿತವಾದಂತಹ ಶಬ್ದಕೋಶ ಕೂಡ ಇದೆ. ಈ ದಿನ ಅಂತಾರಾಷ್ಟ್ರೀಯ ಸಂಕೇತ ಭಾಷೆಯ ದಿನ, ಸೈನ್ ಲ್ಯಾಂಗ್ವೇಜ್ ಡೇ.

ಆಸ್ಕರ್ ಚಿತ್ರಕ್ಕೆಂದು ಅವಿನಾಶ್ ಚಬಿಯವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಈ ಸೈನ್ ಲ್ಯಾಂಗ್ವೇಜ್ ಅಂದಾಗ ಹೇಗೆ ಅವರು ಮಾತಾಡ್ತಾರೆ ಅಂದಾಗ, ಗಾಳಿಯಲ್ಲಿ ಅಕ್ಷರಗಳನ್ನು ಬರೆಯೋ ಹಾಗಿಲ್ಲ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಸಂಜ್ಞೆಗಳನ್ನು ಉಪಯೋಗಿಸಲಾಗುತ್ತೆ. ಈಗ ASL ಅಂದರೆ ಅಮೆರಿಕನ್ ಸೈನ್ ಲ್ಯಾಂಗ್ವೇಜ್ನಲ್ಲಿ ಒಂದೇ ಕೈನಲ್ಲಿ ಅಕ್ಷರಗಳನ್ನು ತೋರಿಸಬಹುದು. ಅಕ್ಷರಗಳನ್ನು ತೋರಿಸೋದು ಅಂದರೆ ಗಾಳಿಯಲ್ಲಿ ಬರೆಯೋದು ಅಲ್ಲ, ಕೈಯಿನ ಬೆರಳುಗಳನ್ನು ಮುಚ್ಚೋದು, ಒಂದೊಂದೇ ಬೆರಳು ಓಪನ್ ಮಾಡೋದು, ಒಂದು ಬೆರಳು ತೆಗೆದ್ರೆ ಈ ಅಕ್ಷರ, ಎರಡು ಬೆರಳು ತೆಗೆದ್ರೆ ಈ ಅಕ್ಷರ, ಮುಷ್ಟಿಯನ್ನು ಮುಚ್ಚಿದರೆ ಹೀಗೆ, ಮುಷ್ಟಿಯನ್ನು ಬಿಟ್ಟರೆ ಹೀಗೆ, ಮುಷ್ಟಿಯನ್ನು ಎರಡು ಸಾರಿ ತೆಗೆದರೆ ಈ ಅಕ್ಷರ, ಹೀಗೆ ಅದರದ್ದು ತನ್ನದೇ ಆದಂತಹ ಒಂದು ಗ್ರಾಮರ್ನ ಇದು ಹೊಂದಿದೆ. ಅದೇ ನಾವು BSL ಅಂದರೆ ಬ್ರಿಟಿಷ್ ಸೈನ್ ಲ್ಯಾಂಗ್ವೇಜ್ನಲ್ಲಿ ಮಾತನಾಡಬೇಕು ಅಂದರೆ ಎರಡೂ ಕೈಗಳನ್ನು ಬಳಸಿದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ. ಹಾಗೆ ಭಾರತೀಯ ಸೈನ್ ಲ್ಯಾಂಗ್ವೇಜ್ ISLನಲ್ಲೂ ಕೂಡ ತನ್ನದೇ ಆದ ಒಂದು ವ್ಯಾಕರಣವನ್ನು ನಾವು ಕಾಣಬಹುದು. ಈಗಾಗಲೇ ಹೇಳಿದ ಹಾಗೆ 300ಕ್ಕೂ ಹೆಚ್ಚು ವಿಭಿನ್ನ ಸಂಕೇತ ಭಾಷೆಗಳನ್ನು ನಾವು ಜಗತ್ತಿನಾದ್ಯಂತ ನೋಡಬಹುದು. ಪ್ರಪಂಚದಲ್ಲಿ 7 ಕೋಟಿಗೂ ಹೆಚ್ಚು ಜನ ಈ ಸಂಕೇತ ಭಾಷೆಯನ್ನು ಮಾತನಾಡ್ತಾರೆ ಅಂತ ಹೇಳಬಹುದು, ಮಾತಾಡ್ತಾರೆ ಅಥವಾ ಸಂಕೇತ ಭಾಷೆಯ ಮೂಲಕ ಸಂವಹನವನ್ನು ಮಾಡ್ತಾರೆ. ಇದಕ್ಕೆ ಫಿಂಗರ್ ಸ್ಪೆಲ್ಲಿಂಗ್ ಅಂತಲೇ ಕರೀತಾರೆ, ಬೆರಳುಗಳ ಅಕ್ಷರ ಅಥವಾ ಬೆರಳುಗಳೇ ಅಕ್ಷರ ಅಂತ ನಾವು ಹೇಳಬಹುದು.

ನಂದಿತಾ ಅವರ ಧ್ವನಿಯಲ್ಲಿ ನನ್ನೆದೆಯ ಹಾಡು ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಿಂದೆ ಮೌನ ವ್ರತವನ್ನು ಆಚರಿಸ್ತಾ ಇದ್ರು ಋಷಿ ಮುನಿಗಳು, ಸಂಜ್ಞೆಗಳ ಮೂಲಕನೇ ಅವರು ಮಾತಾಡ್ತಾ ಇದ್ರು ಅಂತ ಕೇಳಿದೀವಿ. ಹಾಗೆ ಯುರೋಪ್ನಲ್ಲಿ ಕೆಲವು ಕ್ರಿಶ್ಚಿಯನ್ ಮಠಗಳಲ್ಲಿ ಸಂಜ್ಞಾ ಭಾಷೆಯನ್ನು ಉಪಯೋಗಿಸಬೇಕು ಅಂತ ಸೂಚನೆ ನೀಡಲಾಗಿತ್ತು. ತತ್ವಜ್ಞಾನಿ ಪ್ಲೇಟೋ ಹೇಳ್ತಾನೆ, ನಾವು ನಮಗೇನಾದರೂ ಧ್ವನಿ ಇಲ್ಲದೇ ಇದ್ದಿದ್ದರೆ ದೇಹ ಚಲನೆಯ ಮೂಲಕವೇ ಮಾತನಾಡಬೇಕಾಗ್ತಾ ಇತ್ತು ಅಂತ. ಒಂದು ಸಂದರ್ಭದಲ್ಲಿ ಆತ್ಮೀಯ ಕೇಳುಗರೆ, ನಮ್ಮ ಅಂತಾರಾಷ್ಟ್ರೀಯ ವಿಕಲಚೇತನರ ದಿನದ ಸಂದರ್ಭದಲ್ಲಿ ಪ್ರಶಸ್ತಿ ಪಡೆದ ಒಬ್ಬಳು ಹುಡುಗಿಯನ್ನು ಕಾಲೇಜಿನಲ್ಲಿ ಆಕೆ ಡಿಗ್ರಿ ಓದ್ತಾ ಇದ್ರು ಅಂತ ಕಾಣುತ್ತೆ. ಅವರನ್ನು ನಾವು ಸಂದರ್ಶನ ಮಾಡಿದ ನೆನಪು ನನಗಿದೆ. ಆ ಹುಡುಗಿಯನ್ನು ಮಾತನಾಡಿಸಿ ಆಕೆಗೆ ಅಭಿನಂದನೆಯನ್ನು ಹೇಳಿ ಕೊನೆಯದಾಗಿ ಆ ಹುಡುಗಿಯನ್ನು ನಾನು ಒಂದು ಪ್ರಶ್ನೆ ಕೇಳಿದ್ದೆ, ನೀವು ಏನು ಸಂದೇಶವನ್ನು ಕೊಡ್ತೀರಿ, ನಮಗೆಲ್ಲ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ. ಆಗ ಆ ಹುಡುಗಿ ಹೇಳಿದ ಮಾತು ನಿಜವಾಗಿ ನನ್ನ ಕಣ್ಣಲ್ಲಿ ನೀರು ತರಿಸ್ತು. ಏನು ಹೇಳಿದ್ರು ಅಂದರೆ, ಅವರು ಈ ಸಂಕೇತ ಭಾಷೆಯನ್ನು ನೀವು ಕಲಿಬೇಕು, ನಾವಲ್ಲ. ನಿಜವಾಗಿ ನೀವು ನಮ್ಮನ್ನು ಪ್ರೀತಿಸೋದಾದರೆ ನೀವು ನಮ್ಮ ಜೊತೆ ಮಾತಾಡಬೇಕು, ಅಂದರೆ ಮಾತ್ರ ನಮಗೆ ಸಂತೋಷ ಆಗತ್ತೆ. ಹಾಗಾಗಿ ನಿಮಗೆ ಧ್ವನಿ ಇರಬಹುದು, ನಿಮಗೆ ಮಾತಾಡೋದಕ್ಕೆ ಬರಬಹುದು, ಆದರೆ ನೀವು ನಮ್ಮ ಭಾಷೆ, ಯಾಕೆಂದರೆ ನಿಮ್ಮ ಧ್ವನಿಯನ್ನು ನಾವು ಕೇಳಲಾರೆವು ಅಲ್ವಾ. ಹಾಗಾಗಿ ನೀವು ನಮ್ಮ ಜೊತೆ ಸಂವಹನ ನಡೆಸಬೇಕಾದ್ರೆ ಈ ಭಾಷೆಯನ್ನು ನೀವು ಕಲಿಬೇಕು, ನೀವು ನಮ್ಮ ಜೊತೆಗೆ ಮಾತಾಡಬೇಕು, ಆಗ ನಮಗೆ ಖುಷಿಯಾಗುತ್ತೆ, ಹಾಗಾಗಿ ನೀವು ಕಲೀರಿ ಅನ್ನುವಂಥ ಮಾತನ್ನು ಆಕೆ ಹೇಳಿದ್ರು. ನಿಜವಾಗಿ ಹೌದು, ಅವರು ಕೇಳಿಸದೇ ಇರುವವರು ತಮ್ಮ ತಮ್ಮಲ್ಲಿ ಅವರು ಸಂವಹನಕ್ಕೆ ಮಾತಾಡೋದು ಬೇರೆ, ಆದರೆ ನಾವು ಅವರ ಮಾತನ್ನು ಅರಿತು ಅವರ ಜೊತೆಗೆ ಮಾತಾಡೋದು ಬೇರೆ ಅಲ್ವಾ. ಶ್ರವಣದೋಷ ಇರೋರಿಗೆ ಭಾಷೆಯನ್ನು ಕಲಿಸಬಹುದು, ಧ್ವನಿಗೆ ಚಾಲನೆಯನ್ನು ಕೊಡುವಂತಹ ಶಾಲೆಗಳು ಕೂಡ ಇವೆ. ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇದರ ನಿಘಂಟು ಕೂಡ ಮಾಡಿದೆ, ತರಬೇತಿ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಯಾರು ಬೇಕಾದರೂ ಇದನ್ನು ಕಲಿಯಬಹುದು ಅನ್ನುವಂಥದ್ದು. ಸಂಕೇತ ಭಾಷೆಯಲ್ಲಿ ನಾವು ಸಣ್ಣ ಸಣ್ಣದಾಗಿ ಕಲಿತು ಮಾತನಾಡಿದರೂ ಕೂಡ ಅವರಿಗೆ, ಅಂದರೆ ಆ ಶ್ರವಣ ದೋಷ ಇರೋರಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದನ್ನು ನಾವು ಅನುಭವಿಸಿಯೇ ಕಾಣಬೇಕು. ನಮ್ಮ ಬಲಗೈನ ನಮ್ಮ ಹಣೆಯ ಭಾಗಕ್ಕೆ ತಂದು ಮಿಲಿಟ್ರಿ ಸಲ್ಯೂಟ್ ಮಾಡೋ ಥರ ಸ್ವಲ್ಪ ಹೊರಗೆ ಚಾಚಿ ಮುಖದಲ್ಲಿ ನಗು ಕೊಟ್ಟರೆ ಅದು ನಮಸ್ಕಾರ ಅಂತ ಅರ್ಥ. ಹಾಗೆ ಹೌ ಆರ್ ಯು ಅಂತ ಕೇಳಬೇಕಾದ್ರೆ ಸಂಕೇತ ಭಾಷೆಯಲ್ಲಿ ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಮೇಲಕ್ಕೆ ತೋರಿಸಿ, ಅಂದರೆ ಥಮ್ಸ್ ಅಪ್ ಮಾಡ್ತೀವಲ್ಲ ನಾವು, ಹಾಗೆ ಎರಡೂ

ಕೈಗಳ ಹೆಬ್ಬೆರಳನ್ನ ಮೇಲಕ್ಕೆ ತೋರಿಸಿ ಎದೆ ಹತ್ರ ಅದನ್ನ ತರಬೇಕು. ಆಮೇಲೆ ನಮ್ಮ ಎದುರುಗಡೆ ಯಾರು ನಿಂತಿದ್ದಾರೆ ಅವರ ಕಡೆಗೆ ಎರಡೂ ಹೆಬ್ಬೆಟ್ಟುಗಳನ್ನ ತಿರುಗಿಸಬೇಕು. ಅಂದ್ರೆ ಹೇಗಿದ್ದೀರಾ, ಹೌ ಆರ್ ಯು ಅಂತ ಅವರನ್ನ ನಾವು ಕೇಳಿದಾಗೆ. ಇನ್ನು ನಮ್ಮ ಎಡಗೈಯನ್ನ ತಟ್ಟೆ ತರಹ ಚಪ್ಪಟಿಯಾಗಿ ಇಟ್ಕೊಂಡು, ಅಂದ್ರೆ ಏನಾದರೂ ಕೇಳುವಾಗ ನಾವು ಕೈ ಚಾಚ್ತೀವಲ್ಲ ಹಾಗೆ ಕೈಯನ್ನ ಚಾಚಿ ಅದರ ಮೇಲೆ ಬಲಗೈ ಮುಷ್ಟಿ ಮಾಡಿ ಹೆಬ್ಬೆರಳನ್ನ ಮೇಲಕ್ಕೆ ಥಂಬ್ಸಪ್ ತರ ತೋರಿಸಿದ್ರೆ, ಅಂದ್ರೆ ಎಡಗೈ ಅಂಗೈ ಮೇಲೆ ಬಲಗೈನ ಥಂಬ್ಸಪ್ ರೀತಿ ಇಟ್ಟರೆ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ ಹಾಗೆ ಅರ್ಥ. ಹಾಗೆ ಬಲಗೈನ ನಾವು ಹೃದಯ ಚಪ್ಪಟೆ ಮಾಡಿ ಬಲಗೈನ ಮುಚ್ಚಿ ನಮ್ಮ ಎದೆಯ ಮೇಲೆ ಇಟ್ಕೊಂಡ್ರೆ ದಯವಿಟ್ಟು ಪ್ಲೀಸ್ ಅಂತ ಕೇಳ್ಕೊಂಡ ಹಾಗೆ ಸ್ವಾಗತ ಮಾಡೋದಕ್ಕೆ ಬಲಗೈ ಅಂಗೈನ ಮೇಲಕ್ಕೆ ಮಾಡಿಟ್ಟು ನಮ್ಮ ಕಡೆಗೆ ಅದನ್ನ ತೋರಿಸಿದ್ರೆ ಬನ್ನಿ ಅಂತ ಕರೆದ ಹಾಗೆ. ಹೀಗೆ ಅನೇಕ ಸೈನ್ ಲ್ಯಾಂಗ್ವೇಜಸ್ ಇದೆ. ನೀವು ಜ್ಞಾಪಕ ಇರಬಹುದು, ದೂರದರ್ಶನದಲ್ಲಿ ಈ ಸೈನ್ ಲ್ಯಾಂಗ್ವೇಜ್ ಸುದ್ದಿ ಕೂಡ ಪ್ರಸಾರ ಆಗ್ತಾ ಇತ್ತು. ಈಗಲೂ ಕೂಡ ಹಲವಾರು ಸುದ್ದಿವಾಹಿನಿಗಳು ಶ್ರವಣದೋಷ ಉಳ್ಳವರಿಗೆ ಈ ಸೈನ್ ಲ್ಯಾಂಗ್ವೇಜ್ ಸುದ್ದಿಗಳನ್ನು ಪ್ರಸಾರ ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ.

ಮಾತಿಂದ ಏನು ಫಲ ಇದೆಯೋ ಇಲ್ಲವೋ, ಆದರೆ ಸಂಕೇತ ಭಾಷೆಯಿಂದ ಅಂತೂ ಖಂಡಿತ ಫಲ ಇದೆ. ಈ ಮಾತು ಬಾರದಿರುವವರು ಅಂದರೆ ಶ್ರವಣ ದೋಷ ಇರುವವರು ಸಂಕೇತ ಭಾಷೆಯಲ್ಲೇ ಮಾತಾಡ್ತಾರಲ್ಲ, ಇವರು ನಿದ್ದೆಯಲ್ಲಿ ಅಕಸ್ಮಾತ್ ಏನೋ ನಾವೀಗ ನಿದ್ದೆಯಲ್ಲಿ ಕಿರಿಚ್ತೀವಿ ಅಥವಾ ಮಾತಾಡ್ತೀವಿ ಹಾಗೆ ನಿದ್ದೆಯಲ್ಲೂ ಕೂಡ ಅವರು ಕೈಗಳ ಚಲನೆಯನ್ನು ಮಾಡುವ ಮೂಲಕವೇ ಮಾತಾಡ್ತಾರೆ ಅಂತ ಒಂದು ಸಂಶೋಧನೆ ಹೇಳುತ್ತೆ. ಪ್ರಾಣಿಗಳಿಗೆ ಸಂಕೇತ ಭಾಷೆಯನ್ನು ಸುಲಭವಾಗಿ ಕಲಿಸಬಹುದು ಅಂತಾರೆ ವಿಜ್ಞಾನಿಗಳು. ಕೋಕೋ ಅನ್ನೋ ಹೆಸರಿನ ಚಿಂಪಾಂಜಿ ಮೇಲೆ ಒಂದು ಪ್ರಯೋಗವನ್ನು ಮಾಡಲಾಯಿತು. ಚಿಂಪಾಂಜಿ ತನಗೆ ಹಸುವಾದಾಗ ಅಥವಾ ನಿದ್ದೆ ಮಾಡಬೇಕು ಅಂದಾಗ ಅಥವಾ ಏನಾದರೂ ಕೇಳಬೇಕಾದಾಗ ಅದು ಸಂಕೇತ ಭಾಷೆಯಲ್ಲಿ ಮಾತನಾಡ್ತಾ ಇತ್ತು ಅಂತ. ಹಾಗೆ ಚಿಂಪಾಂಜಿಗೆ ಸಂಕೇತ ಭಾಷೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ನಮಗೆ ಯಾಕೆ ಸಾಧ್ಯ ಇಲ್ಲ? ಮೌನದ ಭಾಷೆ ಪದವೇ ಬೇಡ ಭಾಷೆಗೆ. ಮಾತು ಮಾತು ಮಾತು ಈ ಮಾತಿನ ಯುಗದಲ್ಲಿ ಮೌನಕ್ಕೆ ಏನಾದರೂ ಆಸ್ಪದ ಇದೆಯಾ? ಯಾರಿಗೂ ಗೊತ್ತಾಗದ ಹಾಗೆ 10 ಜನ ಇರುವಾಗ ಗುಟ್ಟಾಗಿ ಏನಾದರೂ ಮಾತಾಡಬೇಕು ಅಂದರೆ ಈ ಸಂಕೇತ ಭಾಷೆ ಕಲ್ತಿದ್ರೆ ಎಷ್ಟು ಚಂದ ಅಲ್ಲ? 1000 ಜನರ ನಡುವೆ ಕೂಡ ನಾವು ನಮ್ಮ ಪಾಡಿಗೆ ನಾವು ಯಾರಿಗೂ ಗೊತ್ತಾಗದ ಹಾಗೆ ಸಂವಹನವನ್ನು ನಡೆಸಬಹುದು. ಧ್ವನಿ ಅಥವಾ ಭಾಷೆ ಇಲ್ಲದೇ ಇದ್ದಿದ್ರೆ ಇದೆ ಒಂದು ಭಾಷೆ ಇದೆ, ಅದು ಕಣ್ಣ ಭಾಷೆ, ಸನ್ನೆ ಭಾಷೆ, ಹೃದಯದ ಭಾಷೆ, ಮನಸ್ಸಿನ ಭಾಷೆ, ಅದು ಸಂಕೇತ ಭಾಷೆ. ಭಾವನೆಗೆ ಭಾಷೆ ಬೇಕೆ? ನೀ ಹೇಳದೆ ಬಲ್ಲೆನು.

ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ. ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಸಮಯ 10:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಯುರ್ವೇದ ದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಶುಭಾಶಯ ಕೋರಿದ್ದಾರೆ. ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿ ಮಾತ್ರವಲ್ಲದೆ ಆರೋಗ್ಯಕರ ಮತ್ತು ಸಮತೋಲಿತ ಜೀವನ ನಡೆಸಲು ಇರುವ ಒಂದು ಶಕ್ತಿಶಾಲಿ ಮಾಧ್ಯಮವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಉಡುಪಿ ಪೇಜಾವರ ಅಧೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ಗಣ್ಯರನ್ನು ಭೇಟಿಯಾದರು. ಪದ್ಮವಿಭೂಷಣ ಯತಿಕುಲ ಚಕ್ರವರ್ತಿ ವಿಶ್ವೇಶ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವ ಆಚರಣೆಯ ಲಾಂಛನವನ್ನು ಈ ಸಂದರ್ಭದಲ್ಲಿ ಅನಾವರಣಗೊಳಿಸಲಾಯಿತು. ವಿಶ್ವಬ್ಯಾಂಕ್ ನೆರವಿನ ಯೋಜನೆಯಡಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನಕ್ಕೆ 150 ಕೋಟಿ ರೂಪಾಯಿ ವೆಚ್ಚದ ಸಮಗ್ರ ಯೋಜನಾ ವರದಿ ಸಿದ್ದವಾಗಿದ್ದು, ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಿರುವ ನಿವೇಶನಗಳಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಸಿಐಡಿ ತನಿಖೆಯನ್ನು ವೇಗಗೊಳಿಸಿ, ಅಕ್ರಮಕ್ಕೆ ಸಹಕರಿಸಿದವರನ್ನು

ಜಿಲ್ಲದ ಜೇಲಿಗಟ್ಟಿ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ ನೀಡಿದ್ದಾರೆ. ಜಪಾನ್ನ ಐಜಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಭಾರತದ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವಿಭಾಗದ ವೆಯಿಟ್ ಲಿಫ್ಟಿಂಗ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಬೇಡಿ ಬಂದವಳು ಚಿತ್ರಕ್ಕೆಂದು ಬೆಂಗಳೂರು ಲತಾ ಮತ್ತು ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಅರುಣ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಆರ್ ಸುದರ್ಶನಂ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಇಮ್ಮಡಿ ಪುಲಿಕೇಶಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಜೀವಿ ಅಯ್ಯರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಸಮಯ 10:15.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಎಂ ವೆಂಕಟರಾಜು ಅವರ ಸಂಗೀತ ನಿರ್ದೇಶನದಲ್ಲಿ ಸೋರಟ್ ಅಶ್ವಥ್ ಅವರ ರಚನೆ ಕೇಳಿದಿರಿ. ನಂದಾದೀಪ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

ನಮ್ಮ ದೇಶ ರಕ್ಷಣೆಗೆ ದಕ್ಷ ನಿವನು ಧೀರ, ಕನ್ನಡದ ಪರಶುರಾಮ ನಿರುಪಮಾನ ಶೂರ, ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು, ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು. ಓ ದೇವಿ ಭಾರತಿ ಬೆಳಗು ಅವನಿಗಾರತಿ, ನಾಡ ಶೂರ

ನಮ್ಮ ಜನ್ಮಭೂಮಿ, ಮಹರ್ಷಿಗಳ ತಪೋಭೂಮಿ, ಸಾಹಸಿಗಳ ಪುಣ್ಯಭೂಮಿ, ಮಹಾತ್ಮರ ಮಾತೃಭೂಮಿ. ಭೂದೇವಿ ನಕ್ಕರೆ ರತ್ನಧಾರೆ ಹರಿವುದು, ಅವಳು ಸನ್ನೆಗೈದರೆ ವಜ್ರಪಚ್ಚೆ ಸುರಿವುದು. ಓ ದೇವಿ ಭಾರತಿ ಬೆಳಗು ಅವನಿಗಾರತಿ, ನಾಡ ಶೂರದ

ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮಣ್ಣಿನ ಮಗ ಚಿತ್ರದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಗೀತಪ್ರಿಯಾ.

0: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಕಾಸಿದ್ರೆ ಕೈಲಾಸ ಚಿತ್ರದ ಹಾಡಿದು.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
0: ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಾಳಪಂಜರ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯನರಸಿಂಹ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕೇಳ್ತಾಯಿದ್ರಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು, ಸಂಸ್ಕೃತಿ ಗಾನ ಕೇಳಿಸಲಿ ಸದಾ. ಕನ್ನಡದ ತಾನ ಕ್ರಾಂತಿವೀರ ಚಿತ್ರದ ಮೊಳಗಲಿ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ವಸಂತ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸತ್ಯಂ. ಸುಮಾರು ಸಂದೇಶಗಳನ್ನು ಕಳಿಸಿದಿರಿ, ಇಲ್ಲಿವೆ ಒಂದಷ್ಟು ಸಂದೇಶಗಳನ್ನು ಆರಿಸಿ ಓದುವುದಾದರೆ ಎರಡನೇ ವಿಭಾಗದಲ್ಲಿ. ಶುಭೋದಯ, ಬಹಳ ಚೆನ್ನಾಗಿತ್ತು ಇವತ್ತಿನ 7:45 ಆಯುಷ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಬಿಲ್ವಪತ್ರೆ ಮತ್ತು ಮಾವಿನ ಕುಡಿ ಬಗ್ಗೆ ತಿಳಿಸಿಕೊಟ್ಟದ್ದು ತುಂಬ ಸಂತೋಷ ಆಯಿತು ಅಂತಾರೆ ಮಲ್ಲೇಶ್ವರಂನ ನಮ್ಮ ಶ್ರೋತೃ ಸತ್ಯಭಾಮ ಅವರು. ಮಂಡಿಕಲ್ ಕೃಪಾ ಅವರು ಸಂದೇಶವನ್ನು ಕಳಿಸಿದಿರಿ. ದಿನೇಶ್ ಗುಡ್ಡದೂರು ಅಲ್ದೂರು ಅಂಚೆಯಿಂದ ಚಿಗುರು ಶೀರ್ಷಿಕೆ ಗೀತೆಗಳನ್ನು ಕೇಳಿ ನಿಜವಾಗಿ ಮನಸ್ಸಲ್ಲಿ ಖುಷಿಯ ಚಿಗುರು ಒಡೆಯಿತು ಅಂತ. ಹಾಗೆ ಕವಿತಾ ಶ್ರೀನಿವಾಸ್ ಅವರು ಚಿಗುರು ಶೀರ್ಷಿಕೆ ಗೀತೆಗಳು ಚೆನ್ನಾಗಿತ್ತು ಅಂತೀರಿ. ಕಬಾಡಿ ವಿನುತಾ ರವಿ, ಕಬಾಡಿ ಕಿಶನ್ ಮತ್ತು ಮನೆಯವರು 8600 ನೀವು ಹೆಸರನ್ನು ಹಾಕಿಲ್ಲ, ಚಿತ್ರವನ್ನು ಕಳಿಸಿದ್ದೀರಿ. ಕಾರ್ಯಕ್ರಮ ಚೆನ್ನಾಗಿದೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಹಾಗೆ ಸಂಕೇತ ಭಾಷೆಯ ದಿನದಂದು ಒಂದಷ್ಟು ಮಾಹಿತಿಗಳನ್ನು ನೀಡಿದಿರಿ, ಇಷ್ಟ ಆಯಿತು ಅಂತಾರೆ ವಸಂತ ಗಿರಿನಗರದಿಂದ. ಶಾಂತಾಚಾರ ಬಡಿಗೇರ್ ಕೊಕ್ಕನೂರಿನಿಂದ, ಮಿಸ್ ರಾಜೇಶ್ವರಿ ಬೆಂಗಳೂರಿನಿಂದ, ಶಿವಮೊಗ್ಗದ ಲೀಲಾ ಅವರು, ಸುಜಾತ ಆರ್ ಗಣೇಶ್ ಲಿಖಿತ, ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತಾರೆ ವರಲಕ್ಷ್ಮಿ ಪೀಣ್ಯ, ಕೇಶವಮೂರ್ತಿ ಬಿಟಿಎಂ ಲೇಔಟ್ನಿಂದ, ಹನುಮಂತಪ್ಪ ಹುಲಗಮ್ಮನವರ್ ಹುಬ್ಬಳ್ಳಿ ಅಕ್ಷಯ ಪಾರ್ಕ್ನಿಂದ, ನೇತ್ರಾವತಿ ಚಿದಾನಂದ ಮತ್ತು ಮನೆಯವರು, ಬಾಳಪಂಜರ ಚಿತ್ರದ ಇದುವೇ ಸುಂದರ ಕಲ್ಯಾಣ ನಗರ ಕೇಳಿ ತುಂಬ ದಿನ ಆಗಿತ್ತು, ಪ್ರಸಾರ ಆಗಿದ್ದು ಖುಷಿಯಾಯಿತು ಅಂತಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಹಲಸೂರಿನ ರಾಜೇಶ್. ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಕನ್ನಡದ ರಣಭೇರಿ ಮೊಳಗುತ್ತಾ ಇದೆ ಅಂತಾರೆ ಸುಂಕದಕಟ್ಟೆಯ ಸುಮಾ ಮತ್ತು ಮನೆಯವರು. ಚಿನ್ನದಂತಹ ಹಾಡುಗಳು ಚೆನ್ನಾಗಿದೆ ಅಂತಾರೆ ಆರ್ ಟಿ ನಗರದ ರೇಖಾ ರವಿಕುಮಾರ್, ಹೆಬ್ಬಾಳದ ರಮೇಶ್ ಅವರು, ಡಾಕ್ಟರ್ ಅನಂತಕುಮಾರ ಅರಸು ಕಡಬದಿಂದ, ಮೈಸೂರಿನ ಮಂಗಳ ಅವರು, ಭಾಗ್ಯಲಕ್ಷ್ಮಿ ಹೊಸಪಾಳ್ಯದಿಂದ, ಅಥಣಿಯ ಶಾಂತಗಿರಿ ಮಲ್ಲಯ್ಯ ಮತ್ತು ಮನೆಯವರು, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಗೀತೆ ಒಂದು ಪ್ರಸಾರ ಆಯಿತಲ್ಲ ಅದು ತುಂಬ ಚೆನ್ನಾಗಿತ್ತು ಅಂತಾರೆ ಲಾವಣ್ಯ, ರೂಪ, ಶ್ರೀಧರ್ ಜ್ಞಾನಭಾರತಿ ಲೇಔಟ್ನಿಂದ, ಕೆಎನ್ ಶ್ರೀನಿವಾಸಗೌಡ ಅವರು ಕೂಡ ಇದೇ ಸಂದೇಶವನ್ನು ಕಳಿಸಿದಿರಿ. ಬಹಳ ಅಪರೂಪದ ಗೀತೆ, ಚಿಗುರು ಶೀರ್ಷಿಕೆಯಲ್ಲಿ ಮೂಡಿಬಂದ ಆ ಗೀತೆ ನಮಗೆ ಇಷ್ಟ ಆಯಿತು, ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಬಂದಿದ್ದು ಅಂತೀರಿ. ಸಾಕಷ್ಟು ಸಂದೇಶಗಳಿವೆ ಆತ್ಮೀಯರೇ, ನಿಮ್ಮ ಎಲ್ಲ ಸಂದೇಶಗಳು ತಲುಪಿವೆ, ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಗಳು, 2-3 ಗೀತೆಗಳು ಈಗ.

ಮಿಸ್ ಲೀಲಾವತಿ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಜಯ ನರಸಿಂಹ ಅವರ ರಚನೆ, ಸಂಗೀತ ನೀಡಿದವರು ಆರ್ ಸುದರ್ಶನಂ. ಕಾರ್ಯಕ್ರಮದ ಕೊನೆಯಲ್ಲಿ

0: ಸಂಗಮ ಚಿತ್ರದ ಗೀತೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್ ಹಾಗೂ ಸಿ ಕೆ ರಮಾ ಅವರ ಧ್ವನಿಗಳಲ್ಲಿ ಶಿವಶಿವಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸುಖದೇವ್. ಓಲ್ಡ್ ಇಸ್ ಗೋಲ್ಡ್ ಇದುವರೆಗೆ ಪ್ರಸಾರವಾಯಿತು. ಕನ್ನಡದ ತಾನ ಕೇಳಿದಿರಿ. ಕನ್ನಡ ಸಂಮೋಹಿನಿ ಗೀತೆಗಳನ್ನು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಕೇಳಿದಿರಿ. ಸಮಯ 11 ಗಂಟೆಯಾಗಲಿದೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರದ ಕಾರ್ಯವೈಖರಿಯ ಪರಿಶೀಲನೆ ಹಾಗೂ ಮುಂದಿನ ಆದ್ಯತೆಗಳನ್ನು ನಿಗದಿಪಡಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 2 ದಿನಗಳ ಚಿಂತನ ಶಿಬಿರ ಸಭೆ ಇಂದಿನಿಂದ ನವದೆಹಲಿಯ ಸೇವಾತೀರ್ಥದಲ್ಲಿ ಆರಂಭವಾಗಲಿದೆ. ಸಭೆಯಲ್ಲಿ ಕೇಂದ್ರ ಸಂಪುಟ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ 8 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಯೋಜನೆಯ ಸಾಧನೆಗಳನ್ನು ಶ್ಲಾಘಿಸಿದ್ದು, ಇದು ದೇಶದ ಕೋಟ್ಯಾಂತರ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಆರೋಗ್ಯ ಸೇವೆಯನ್ನು ತಲುಪಿಸಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. 2030 ವೇಳೆಗೆ ವೈರಲ್ ಹೆಪಟೈಟಿಸ್ ಅನ್ನು ತಡೆಗಟ್ಟಿ ಹೆಪಟೈಟಿಸ್ ಬಿ ಮತ್ತು ಸಿಯನ್ನು ಸಾರ್ವಜನಿಕ ಆರೋಗ್ಯ ಬೆದರಿಕೆ ಪಟ್ಟಿಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲ ಶ್ರೀವಾತ್ಸವ ತಿಳಿಸಿದ್ದಾರೆ. ಶ್ರವಣ ದೋಷವುಳ್ಳ ವ್ಯಕ್ತಿಗಳ ಮಾನವ ಹಕ್ಕುಗಳನ್ನು ಖಚಿತಪಡಿಸುವಲ್ಲಿ ಸಂಕೇತ ಭಾಷೆ ಹೊಂದಿರುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಇಂದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ ಆಚರಿಸಲಾಗುತ್ತಿದೆ. ಈ ವರ್ಷ ಶ್ರವಣ ದೋಷವುಳ್ಳ ಜನರ ಮಾನವ ಹಕ್ಕುಗಳನ್ನು ಘೋಷಿಸುವುದು ಎಂಬ ಧ್ಯೇಯ ವಾಕ್ಯದಡಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಹಾಸನ ಮಹಾನಗರ ಪಾಲಿಕೆ ವತಿಯಿಂದ 15ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಮಹಾನಗರ ಪಾಲಿಕೆ ಆವರಣದಲ್ಲಿ ಇಂದು ಆಯೋಜಿಸಲಾಗಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತರು ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೇ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪ್ರಕಾಶ್ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಬ್ಯಾಡ್ಮಿಂಟನ್ ಸ್ಪರ್ಧೆಯ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಸೋಲಿಸಿ ಪದಕವನ್ನು ಖಚಿತಪಡಿಸಿಕೊಂಡಿರುವ ಲಕ್ಷ್ಯ ಸೇನ್ ಮತ್ತು ಭಾರತೀಯ ಪುರುಷರ ತಂಡವು ತಂಡ ವಿಭಾಗದ ಸೆಮಿಫೈನಲ್ನಲ್ಲಿ ಚೀನಾವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಸಮಯ ಆಗಿದೆ 11:03:52 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ವಿನುತಾ ಶಶಿಧರ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯದಲ್ಲೀಗ ನಾವಿದ್ದೀವಿ. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಜೀಬ್ರಾ ಚಿತ್ರದಿಂದ ಸಂತೋಷ್ ವೆಂಕಿ ಮತ್ತು ಐರಾ ಉಡುಪಿ ಅವರ ಧ್ವನಿಯಲ್ಲಿ. ರವಿರಂಜನ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿದೆ.

ತಾಜಿಂದರ್ ಸಿಂಗ್ ಮತ್ತು ನಿಹಾರಿಕಾ ನಾಥ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಲವ್ ಪ್ರಾನ್ ಮೆಹ್ತಾ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದ ನಗುವಿನ ಹೂಗಳ ಮೇಲೆ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಯುವ ಚಿತ್ರದ ಗೀತೆ, ಸಂಚಿತ್ ಹೆಗಡೆ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಚಿತ್ರ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯಾಸಕಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಅಮರನ್ ಚಿತ್ರದ ಗೀತೆ, ಭರತ್ ಸಾಯಿ ಕುಮಾರ್ ಮತ್ತು ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತವಿದೆ.

ಭಗೀರಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಗೀತೆ ಸೂಪರ್ ಹಿಟ್ ಸಾಂಗ್ಸ್ನಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಪ್ರೀತಿಯಲ್ಲಿ ಸಹಜ ಚಿತ್ರದ ಗೀತೆ, ರತ್ನಜಾ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತ ಸಂಯೋಜನೆ ಇದೆ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸಮಯ ಆಗಿದೆ 11:31. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ, ನೈಜ ಹಾಗೂ ವಿಶಿಷ್ಟ ಅಭಿನಯಕ್ಕೆ ಹೆಸರಾದ ನಟರಲ್ಲಿ ಒಬ್ಬರು ಇವರು. ಹಿಂದಿ, ಕನ್ನಡ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡ ನಟ ಇವರು. ಯಾರಿರಬಹುದು ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಎದೆಗಾರಿಕೆ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಟಿ ಸುಮನಾ ಕಿತ್ತೂರವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಮತ್ತು ಧ್ವನಿ ಇರುವ ಗೀತೆ. ಹೌದು, ಸಾಧು ಕೋಕಿಲ ಅವರು ಈ ಗೀತೆಯನ್ನ ಹಾಡಿದ್ರು. ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಇಂದಿನ ಕಲಾಭಾರತಿಯ ಅತಿಥಿ ಬಹುಭಾಷಾ ತಾರೆ ಅತುಲ್ ಕುಲಕರ್ಣಿ ಅವರು. ಇವರು ಹುಟ್ಟಿದ್ದು ಕರ್ನಾಟಕದ ಬೆಳಗಾವಿಯಲ್ಲಿ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಇವರು ಪಡೆದರು. ಎಂಜಿನಿಯರಿಂಗ್ ಶಿಕ್ಷಣವನ್ನ ಅರ್ಧದಲ್ಲೇ ಬಿಟ್ಟು ಸೊಲ್ಲಾಪುರದ DAV ಕಾಲೇಜ್ನಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನ ಪಡ್ಕೋತಾರೆ ಇವರು. ಅಭಿನಯದ ಮೇಲಿನ ಆಸಕ್ತಿಯಿಂದ ನವದೆಹಲಿಯ ಪ್ರತಿಷ್ಠಿತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ 1995 ನಾಟಕ ಕಲೆಗಳಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಕೂಡ ಪೂರ್ಣಗೊಳಿಸ್ತಾರೆ. ಮುಂದೆ ಮೂಡಿ ಬರ್ತಾ ಇದೆ ಆ ದಿನಗಳು ಚಿತ್ರದಿಂದ ಇಳಿಯರಾಜ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಕಲಾಭಾರತಿಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ ಅತುಲ್ ಕುಲಕರ್ಣಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವಿಶಿಷ್ಟ ಅಭಿನಯದ ಮೂಲಕ ಖಳನಾಯಕ, ಪೋಷಕ ನಟ ಹಾಗೂ ನೈಜ ಜೀವನದ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಯಶಸ್ವಿಯಾದ ನಟ ಅಂತಾನೆ ಹೇಳ್ಬೋದು. ಇವರು ಅಭಿನಯಿಸಿದ ಪ್ರಮುಖ ಕನ್ನಡದ ಸಿನಿಮಾಗಳು 1997 ತೆರೆ ಕಂಡಂತಹ ಭೂಮಿ ಗೀತ ಇವರ ಮೊದಲ ಕನ್ನಡ ಸಿನಿಮಾ, 2007 ತೆರೆ ಕಂಡಂತಹ 1980 ಬೆಂಗಳೂರು ಭೂಗತ ಲೋಕದ ಕಥೆಯನ್ನ ಹೊಂದಿದಂತಹ ಆ ದಿನಗಳು ಚಿತ್ರದಲ್ಲಿ ಬರಹಗಾರ ಅಗ್ನಿ ಶ್ರೀಧರ್ ಅವರ ಪಾತ್ರವನ್ನು ನಿರ್ವಹಿಸಿ ಅಪಾರ ಪ್ರಶಂಸೆಯನ್ನ ಕೂಡ ಇವರು ಪಡೀತಾರೆ. ಯಕ್ಷ, AK-56, ಎದೆಗಾರಿಕೆ, ಉಗ್ರಂ, ಮೈತ್ರಿ, ಅಭಿನೇತ್ರಿ, ಅಳಿದು ಉಳಿದವರು, ಮನಸ್ಮಿತ, ಎಕ್ಕ ಹೀಗೆ ಹಲವಾರು ಕನ್ನಡದ ಚಿತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯಾಗಿದೆ 11:45. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಕಲಾಭಾರತಿಯಲ್ಲಿ ನಾವು ಅತುಲ್ ಕುಲಕರ್ಣಿ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಹಿಂದಿ ಚಿತ್ರ ಚಾಂದನಿ ಬಾರ್ ಹಾಗೂ ಹೇ ರಾಮ್ ಚಿತ್ರದ ಅತ್ಯುತ್ತಮ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಅಮೀರ್ ಖಾನ್ ಅಭಿನಯದ ಲಾಲ್ ಸಿಂಗ್ ಚಡ್ಡಾ ಸಿನಿಮಾಕ್ಕೆ ಚಿತ್ರಕತೆ ಬರೆಯುವ ಮೂಲಕ ಬರಹಗಾರರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ರಂಗಭೂಮಿಯಲ್ಲಿ ಗಾಂಧಿ ವರ್ಸಸ್ ಗಾಂಧಿ ನಾಟಕದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರವನ್ನು ನಿರ್ವಹಿಸಿ ಅಪಾರ ಜನಪ್ರಿಯತೆಯನ್ನು ಕೂಡ ಇವರು ಗಳಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಮೈತ್ರಿ ಚಿತ್ರದಿಂದ ಶ್ರವಣ್ ಮೋನಿಷಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶರಣ್ಯ ಗಾಂವ್ಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇದೆ.

ಬ್ಯಾಂಗಲ್ ಬಂಗಾರಿ ಅನ್ನೋ ಗೀತೆನ ಕೇಳ್ತಾ ಇದ್ದೀರಿ. ಎಕ್ಕ ಚಿತ್ರದಿಂದ ಅಂತೋಣಿ ದಾಸನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಎಂ ಆರ್ ಚರಣ್ ರಾಜ್ ಅವರ ಸಂಗೀತವಿರುವ ಗೀತೆ ಇದಾಗಿತ್ತು. ಬಹಳಷ್ಟು ಜನರು ಸಂದೇಶಗಳನ್ನು ಕಳಿಸಿದ್ದೀರಾ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದೀರಾ, ಹಾಗೆಯೇ ಕೌಸಲ್ಯ ಬನಶಂಕರಿಯಿಂದ ನಿಮ್ಮ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನೇತ್ರಾ ಕೆಂಗೇರಿಯವರು ಇಂದಿನ ಕಲಾಭಾರತೀಯ ಅತಿಥಿ ಅತುಲ್ ಕುಲಕರ್ಣಿಯವರು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಎಡ್ರಾಮಿಯಿಂದ ಭಾಗಣ್ಣ ಚಬನೂರ್ ಅವರು ಕೂಡ ಸಾಧು ಕೋಕಿಲ ಅಂತ ಹೇಳಿದ್ದೀರಾ, ಬಹಳಷ್ಟು ಜನ ಸಾಧು ಕೋಕಿಲ ಅಂತ ಹೇಳಿದ್ದೀರಾ. ಈಗಾಗಲೇ ಗೊತ್ತಾಗಿದೆ ನಿಮಗೆ ಯಾರ ಬಗ್ಗೆ ನಾವು ಇಂದಿನ ಕಲಾಭಾರತಿಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ. ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಕೂಡ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹರೀಶ್ ಮಲ್ಲೇಶ್ವರಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಭೂಮಿಗೀತಾ ಚಿತ್ರದಲ್ಲಿ ಅರಣ್ಯ ಅಧಿಕಾರಿಯಾಗಿ ಅವರು ಚೆನ್ನಾಗಿ ನಟಿಸಿದ್ದಾರೆ ಅಂತ. ಹಾಗೆಯೇ ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ, ಇಂದಿನ ಕಲಾಭಾರತಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಹಾಗೆ ಮೈತ್ರಿ ಜೆಸಿ ನಗರ್, ಅರುಣಾ ಮೈತ್ರಿ ಜೆಸಿ ನಗರ್ ಇಂದ ಸಂದೇಶ ಬಂದು ನಮ್ಮನ್ನು ತಲುಪಿದೆ, ಕಾರ್ಯಕ್ರಮದಲ್ಲಿ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ನೈಸ್ ಸಾಂಗ್ಸ್ ಅಂತ ಕಬಾಡಿ ವಿನುತಾ ರವಿ, ಕಬಾಡಿ ರವಿ, ಹಾಗೆ ಕಿಶನ್, ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಇಂದಿನ ಕಲಾಭಾರತಿಯಲ್ಲಿ ನಾವು ನಟ ಅತುಲ್ ಕುಲಕರ್ಣಿ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಟನೆಯ ಜೊತೆ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ಕೂಡ ಇವರು ಸಕ್ರಿಯರಾಗಿದ್ದಾರೆ. ಗ್ರಾಮೀಣ ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕ್ವೆಸ್ಟ್ ಎಂಬ ಸಂಶೋಧನಾಧಾರಿತ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಇವರು ಹೌದು. ಸಮಯ ಆಗಿದೆ 11:56. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದಿನ ಕಲಾಭಾರತಿಯ ತಾರೆ ಅತುಲ್ ಕುಲಕರ್ಣಿ ಅವರ ಬಗ್ಗೆ ಮಾಹಿತಿ ಹಾಗೂ ಅವರ ಅಭಿನಯದ ಚಿತ್ರಗಳ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಲಾಭಾರತಿಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿ ನಾನಿದ್ದೆ ಆರ್ ಜೆ ವಿನುತಾ ಶಶಿಧರ್. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಭಿನೇತ್ರಿ ಚಿತ್ರದಿಂದ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಹಾಗೂ ಮನೋಮೂರ್ತಿ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ಸಮಯಾಗಿದೆ 11:59:40. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಸಂಸ್ಥೆ ಕಳೆದ 50 ವರ್ಷಗಳಿಂದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ ರೂಪಿಸುವಲ್ಲಿ ಪೂರಕ ಕೊಡುಗೆಗಳನ್ನು ನೀಡುತ್ತಿದೆ. ವಿಶ್ವದಲ್ಲೇ ಕೈಗೆಟಕುವ ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ಗಳನ್ನು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಿಯೋನಿಕ್ಸ್ ರಾಜ್ಯದ ಐಟಿ ಹಾಗೂ ಕಂಪ್ಯೂಟರ್ ಸಾಕ್ಷರತೆಗೆ ಸಾಕಷ್ಟು ಕೊಡುಗೆ ನೀಡಿದ್ದು ಡಿಜಿಟಲ್ ಕೌಶಲ ವಿಸ್ತರಣೆಗೂ ಸಹಕರಿಸುತ್ತಿದೆ ಎಂದರು. ಪಶ್ಚಿಮಘಟ್ಟ ರಾಜ್ಯದ ಅಮೂಲ್ಯ ನೈಸರ್ಗಿಕ ಸಂಪತ್ತಾಗಿದೆ. ಅದರ ಸಂರಕ್ಷಣೆ ಎಷ್ಟು ಮುಖ್ಯವೋ ಅಲ್ಲಿ ಬದುಕು ಕಟ್ಟಿಕೊಂಡಿರುವ ರೈತರು, ಆದಿವಾಸಿಗಳು ಹಾಗೂ ಸ್ಥಳೀಯ ಜನರ ಹಕ್ಕನ್ನು ಸಂರಕ್ಷಿಸಿ ಅವರ ಭವಿಷ್ಯವನ್ನು ಕಾಪಾಡುವುದು ಅಷ್ಟೇ ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದರಿಂದ ಮಲೆನಾಡು ಮತ್ತು ಕರಾವಳಿಗರ ಜೀವನ ನಿರ್ವಹಣೆ ಮೇಲೆ ಉಂಟಾಗಬಹುದಾದ ಪರಿಣಾಮಗಳನ್ನು ಗಂಭೀರವಾಗಿ ಪರಿಗಣಿಸಿ ವರದಿಯ ಯಥಾವತ್ತು ಜಾರಿಗೆ ಸಮ್ಮತಿ ಇಲ್ಲ ಎಂಬ ನಿರ್ಣಯವನ್ನು ಸದನದಲ್ಲಿ ಸರ್ವಾನುಮತದಿಂದ ಕೈಗೊಳ್ಳಲಾಗಿದೆ ಎಂದರು. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ರಾಷ್ಟ್ರೀಯ ಆಯುರ್ವೇದ ದಿನ ಆಚರಿಸಲಾಗುತ್ತಿದೆ. ಈ ದಿನಾಚರಣೆ ದೇಶದ ಶ್ರೀಮಂತ ಆಯುರ್ವೇದ ಪರಂಪರೆಯನ್ನು ಭವಿಷ್ಯದ ಬದಲಾಗುತ್ತಿರುವ ಆರೋಗ್ಯ ರಕ್ಷಣೆ ಅಗತ್ಯಗಳೊಂದಿಗೆ ಬೆಸೆಯುವ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಧಾರವಾಡ ಜಿಲ್ಲಾ ಆಯುಷ್ ಇಲಾಖೆ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಆಯೋಜಿಸಿದೆ. ಇಂದು ಸ್ವಚ್ಛತಾ ರಾಯಭಾರಿಗಳು ಎಂದು ಕರೆಯಲ್ಪಡುವ ಪೌರ ಕಾರ್ಮಿಕರ ದಿನ. ಪೌರ ಕಾರ್ಮಿಕರು ಸಮಾಜದ ಆರೋಗ್ಯ ಕಾಪಾಡುವ ಕರ್ಮಯೋಗಿಗಳು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೌರ ಕಾರ್ಮಿಕರ ಕಾಯಕಕ್ಕೆ ತಕ್ಕ ಗೌರವ ಹಾಗೂ ಅವರ ಕುಟುಂಬಗಳಿಗೆ ಭದ್ರ ಬದುಕು ಕಲ್ಪಿಸುವುದು ತಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಈ ತಿಂಗಳ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದೆ. ಸಂಯುಕ್ತ ರಾಷ್ಟ್ರ ಸಂಘ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಿಸಿರುವ ಹಿನ್ನೆಲೆ ಈ ಬಾರಿಯ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂಬಿ ಪ್ರಕಾಶ್ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳ

0: 2026ರ ಕುರಿತು ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಸಂದರ್ಶಕರ ಅನುಕೂಲಕ್ಕಾಗಿ ಕ್ಯೂಆರ್ ಕೋಡ್ ಮೂಲಕ ಆನ್ಲೈನ್ ನೋಂದಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು.
1: ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಈಗ ಈ ಕೃಷಿ ಮೇಳದ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸುಮಾರು 635 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀರು ಕೊಯ್ಗಿರ್ಬೋದು, ಅಂತರ್ಜಲ ಮರುಪೂರಣ ಇರ್ಬೋದು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ವಿವಿಧ ಬೆಳೆಗಳ ತಂತ್ರಜ್ಞಾನಗಳು, ಹೈನುಗಾರಿಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆ, ಮುಖ್ಯವಾಗಿ ಬೀಜ ಮೇಳ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯ ಕೀಟ ಪ್ರಪಂಚದ ವಸ್ತು ಪ್ರದರ್ಶನ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡ್ತಾ ಇದೆ. ಬಹಳಷ್ಟು ಪರಿಣಿತರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ.
0: ಬಾಹ್ಯಾಕಾಶ ಸುಧಾರಣಾ ನೀತಿ 2020ರ ಮೂಲಕ ಇನ್ಸ್ಪೇಸ್ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಉತ್ತೇಜನ ಮತ್ತು ಅನುಮೋದನೆ ಕೇಂದ್ರ ಎಂಬ ಸ್ವಾತಂತ್ರ್ಯ ಸಂಸ್ಥೆ ರೂಪುಗೊಂಡಿತು. ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳ ಮೇಲ್ವಿಚಾರಣೆ, ಉತ್ತೇಜನ ಹಾಗೂ ಅನುಮೋದನೆಯನ್ನು ಈ ಸಂಸ್ಥೆ ನಿರ್ವಹಿಸುತ್ತಿದೆ. 2014ರಲ್ಲಿ ಭಾರತ ಕೇವಲ ಒಂದು ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅನ್ನು ಹೊಂದಿತ್ತು. ಪ್ರಸ್ತುತ ದೇಶದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳ ಸಂಖ್ಯೆ 440ಕ್ಕೆ ತಲುಪಿದೆ. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣಾ ದಿನಾಂಕ ಪ್ರಕಟಗೊಂಡಿದೆ. ಅಕ್ಟೋಬರ್ 23ರಂದು ಮತದಾನ ನಡೆಯಲಿದೆ. 27ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 6 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ. ರಾಜ್ಯದ ಬರಪೀಡಿತ ಜಿಲ್ಲೆಗಳ ರೈತರ ಸಂಕಷ್ಟ ಆಲಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ತಿಂಗಳ 28ರಿಂದ ರೈತ ಸ್ವಾಭಿಮಾನ ಯಾತ್ರೆ ಕೈಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಎಂಬ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣತೊಡೋಣ.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:07:22. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕರೆಗೊಂದು ಹಾಡಿನ ಸಮಯ. ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಲು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226157. 0802237799. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ಕೇಳಬಹುದು. ಆದರೆ ಪದೇ ಪದೇ ಕರೆ ಮಾಡಿರೋರು ಮಾಡದೆ ಹೊಸಬರಿಗೆ ದಯವಿಟ್ಟು ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೂಡಿ ಬರ್ತಾ ಇದೆ ಎಸ್ ಎ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿರುವ ಗೀತೆ.

ಶ್ರುತಿ ಚಿತ್ರದಿಂದ ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಗೀತೆ. ಹೌದು, ಕನ್ನಡ ತಾಯಿಯ ಮಕ್ಕಳಾದ ನಾವೆಲ್ಲ ಒಂದೇ ಅಲ್ವಾ? ಅದಕ್ಕೋಸ್ಕರ ಇಂದು ಎಲ್ಲ ಹೊಸ ಹೊಸ ಕಾಲ್ಗಳೇ ಬರಲಿ, ಹೊಸ ಹೊಸ ಕೇಳುಗರ ಹಾಡುಗಳು ಹೊಸ ರೀತಿಯ ಒಂದು ಸ್ಪರ್ಶವನ್ನು ಕೊಡಲಿ ನಮ್ಮ ವಿವಿಧ ಭಾರತೀಯ ಕನ್ನಡದ ಇಂದಿನ ಕರೆಗೊಂದು ಹಾಡಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಶಿವಣ್ಣ ಅನ್ನೋರು ಮೈಸೂರಿಂದ ಕರೆ ಮಾಡಿದ್ದಾರೆ. ಇವರು ಈಗ ಒಂದು ತಿಂಗಳು ಈಚೆ ಕರೆ ಮಾಡಿಲ್ಲ ಅಂತ ಭಾವಿಸ್ತಾ ಅವ್ರ ಕಾಲನ್ನ ರಿಸೀವ್ ಮಾಡೋಣ. ಈಗ ಹಲೋ
1: ಹಲೋ
0: ಹಲೋ
1: ಹಲೋ
0: ಹಲೋ
1: ಹಲೋ
0: ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಇವ್ರು ಕೇಳಿದ್ರು ಮೊದಲ ತೇದಿ ಚಿತ್ರದ

0: ಗೀತೆ ಎಂ ಮಹದೇವರಾವ್ ಅವರ ಧ್ವನಿಯಲ್ಲಿ ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿರುವ ಗೀತೆ.
1: ಒಂದರಿಂದ ಇಪ್ಪತ್ತರವರೆಗೂ ಹುಂಡಾಟ ಹುಂಡಾಟ ಹುಂಡಾಟ, ತೇದಿ ಒಂದರಿಂದ ಸಂಬಳ ತೇದಿ ಒಂದರಿಂದ ಇಪ್ಪತ್ತರವರೆಗೂ ಹುಂಡಾಟ ಹುಂಡಾಟ ಹುಂಡಾಟ, ಇಪ್ಪತ್ತೊಂದರಿಂದ ಮೂವತ್ತ

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪೂಜಾ ಫಲ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಮುಂದೆ ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ. ಹಲೋ ಹಲೋ ಮಂಗಳೇಶ ಸ್ವಾಮಿಯವರು ಕರೆ ಮಾಡಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ ಕೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಚ್ ಬಿ ಗೀತಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ನಡೆವನು ಎಡಬೋದು ಸಹಜ ಬುಜಾರನು ಬುರುಳೋದು.
1: ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ಹಲೋ
2: ಮೇಡಮ್, ಉಗ್ರ ಅಂತ ನಮ್ಮ ಹೆಸರು.
1: ಉಗ್ರ ಅವ್ರೆ, ಎಲ್ಲಿಂದ ಮಾತಾಡ್ತಿದ್ದೀರಾ?
2: ಮೇಡಮ್ ನಾನು ಮಾತ್ರ ನಿಮ್ ಚೆನ್ನಾಗಿ ನೀವು ಮಾತ್ರ ನಮ್ಗೆ ಕೇಳಿಸ್ತಾ ಇಲ್ಲ ನಾ ಸರಿಯಾಗಿ. ಮೇಡಮ್
1: ಹೌದಾ, ಎಲ್ಲಿಂದ ಮಾತಾಡ್ತಿದ್ದೀರಾ?
2: ಹಲೋ,
1: ಎಲ್ಲಿಂದ ಮಾತಾಡ್ತಿದ್ದೀರಾ ಉಗ್ರ ಅವ್ರೆ?
2: ತಪ್ಪಡ್ಕಲ್ಲಿಂದ ಮೇಡಮ್.
1: ಯಾವ ಹಾಡು ಬೇಕಿತ್ತು
2: ಮೇಡಮ್? ನಾ ಬೇಡವೇನೆ ರಾಮಪುರೇಶ್ವರ ಮಾತಾಡ್ತಿರೋದು.
1: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ರಾಮ ಪರಶುರಾಮ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
1: ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು.
2: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು
0: ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯ ತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:31:24 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದಾರೆ, ಹಾಗೆ ಒಬ್ಬ ಕಾಲರ್ ಕೂಡ ರೆಡಿ ಇದ್ದಾರೆ. ಯಾರು ಅಂತ ನೋಡೋಣ. ಹಲೋ, ಹಲೋ, ಮಾತಾಡಿ. ಹಲೋ,
2: ಹಲೋ,
1: ಮಾತಾಡಿ. ಜನಾರ್ದನ್ ಅವರೇ, ಜನಾರ್ದನ್ ಅವರೇ ಮಾತಾಡಿ. ಜನಾರ್ದನ್ ಅವರು ಸರ್ಜಾಪುರದಿಂದ ಕರೆ ಮಾಡಿದ್ರು. ಯಾರಿವನು ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕೇಳಿದ್ದಾರೆ. ಇವರು ಮೂಡಿ ಬರ್ತಾ ಇದೆ ಮಾಸ್ಟರ್ ಲೋಹಿತ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ಮುಂದಿನ ಕರೆಯನ್ನ ಸ್ವೀಕರಿಸುವಂತಹ ಸಮಯ ಇದು. ಹಲೋ, ರವಿಕುಮಾರ್ ಅವರು ರಾಜರಾಜೇಶ್ವರಿ ನಗರದಿಂದ ಕರೆ ಮಾಡಿದ್ರು. ಶರಪಂಜರ ಚಿತ್ರದಿಂದ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಗೀತೆ ಬೇಕು ನಮಗೆ, ದ ರಾ ಬೇಂದ್ರೆ ಅವರ ಸಾಹಿತ್ಯ ರಚನೆಯಲ್ಲಿ ಅಂತ ಕೇಳಿದ್ರು. ಖಂಡಿತ ಪ್ರಸಾರ ಮಾಡ್ತೀವಿ. ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

0: ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಕರೆಗೊಂದು ಹಾಡಿನಲ್ಲಿ ನಾವಿದ್ದೀವಿ. ಹಲೋ
1: ಹಲೋ,
0: ಮಾತಾಡಿ
1: ಮೇಡಮ್. ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಚಿಕ್ಕತಿರ್ಪೆಯಿಂದ ಶ್ಯಾಮಲಾ ಪ್ರಕಾಶ್ ಅಂತ ಹೇಳಿ. ಮೇಡಮ್
0: ಶ್ಯಾಮಲಾ ಪ್ರಕಾಶ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡಮ್, ತಾವು?
0: ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾವ ಹಾಡು ಬೇಕಿತ್ತು ನಿಮಗೆ?
1: ನಮಗೆ ಪ್ರೇಮದ ಪುತ್ರಿಯಿಂದ ತ್ರಿಭುವನ ಜನನಿ ಜಗನ್ಮೋಹನ್.
0: ಯಾಕೆ ಈ ಹಾಡು ಇಷ್ಟ ಅಂತ ಕೇಳ್ಬೋದಾ?
1: ತುಂಬಾ ಚೆನ್ನಾಗಿದೆ ಮೇಡಮ್, ಲಿರಿಕ್ಸ್ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಡಿಗೆ.
0: ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀರಾ ನೀವು?
1: ಹೌದು.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗತ್ತೆ ನಿಮಗೆ?
1: ಹೌದು ಮೇಡಮ್.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ?
1: ಮೇಡಮ್
0: ಸ್ವಲ್ಪ ತಾಂತ್ರಿಕ ಸಮಸ್ಯೆ ಅಂತ ಅನ್ಸುತ್ತೆ. ಶ್ಯಾಮಲಾ ಪ್ರಕಾಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಒಂದು ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಪ್ರೇಮದ ಪುತ್ರಿ ಚಿತ್ರದ ಗೀತೆ. ಪಿ ಲೀಲಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಪದ್ಮನಾಭ ಶಾಸ್ತ್ರಿ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯವಾಗಿದೆ 12:46:30. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ವಿಜಯನಗರ ಡಿಸ್ಟಿಕ್ ಅಗ್ರಮನೆ ತಾಲೂಕು ಕಂಪಸ್ಸಾಗರದಿಂದ ಸೋಮಶೇಖರ್ ತಟ್ಟಿ ಮೇಡಮ್.
0: ಸೋಮಶೇಖರ್ ತಟ್ಟಿ ಅವರು ಏನ್ ಮಾಡ್ಕೊಂಡಿದ್ದೀರಾ?
1: ನಮ್ದು ಪ್ರಾವಿಷನ್ ಸ್ಟೋರ್ ಇದೆ ಮೇಡಮ್.
0: ಪ್ರಾವಿಷನ್ ಸ್ಟೋರಾ?
1: ಹಾ ಮೇಡಮ್.
0: ಹಲೋ
1: ಮೇಡಮ್.
0: ಹಲೋ, ಪ್ರಾವಿಷನ್ ಸ್ಟೋರ್ ಇದೆಯಾ?
1: ನಮಗೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ಮೇಡಮ್.
0: ಹಾ,
1: ಟೆಲಿಫೋನ್ ಗೆಳತಿ ಹಾಕಿ ಮೇಡಮ್.
0: ಯಾಕೆ ಈ ಹಾಡು ಇಷ್ಟ?
1: ಕುಶಲವೇ ಕ್ಷೇಮವೇ.
0: ಗೊತ್ತಾಯ್ತು ಯಾಕೆ ಈ ಹಾಡು ಇಷ್ಟ ಅಂತ ಕೇಳಿದೆ.
1: ಮೇಡಮ್, ಅದರಲ್ಲಿ ಹಾಡು ಚೆನ್ನಾಗಿದೆ ಮೇಡಮ್. ಅದು
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಸೋಮಶೇಖರ್ ತಟ್ಟಿಯವರಿಗೋಸ್ಕರ ಮೂಡಿ ಬರ್ತಾ ಇದೆ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಸಮಯ ಆಗಿದೆ 12:53 ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಶರಣಪ್ಪ ಅವರು ಬೆಳ್ಳಂದೂರಿನಿಂದ ಕರೆ ಮಾಡಿ ಒಡಹುಟ್ಟಿದವರು ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕೇಳಿದ್ದಾರೆ. ಜನಕನ ಮಾತಾ ಶಿರದಲ್ಲಿ ಅನ್ನೋ ಒಂದು ಗೀತೆ ಒಂದು ಸಾಲು ಪ್ರಾರಂಭವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಈ ಒಂದು ಗೀತೆಯೊಂದಿಗೆ ಕರೆಗೊಂದು ಹಾಡಿನ ಕಾರ್ಯಕ್ರಮ ಮುಕ್ತಾಯ ಮಾಡೋ ಸಮಯ ಬಂದಿದೆ. ಕರೆ ಮಾಡಿ ಗೀತೆಯನ್ನ ರಿಕ್ವೆಸ್ಟ್ ಮಾಡಿದ ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸಭೆ ಕಲಾಪದಲ್ಲಿಂದು ಆಡಳಿತ ಪಕ್ಷದ ಸದಸ್ಯರು ಗೈರಾದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷ ಸದಸ್ಯರ ಒತ್ತಾಯಕ್ಕೆ ಮಣಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದ್ದಾರೆ. ನವದೆಹಲಿಯ ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಂಗಳೂರಿನಲ್ಲಿಂದು ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯಗಳ ಅಭಿವೃದ್ದಿಗಾಗಿ ಕೈಗೊಂಡಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಪರಿಶೀಲನೆ ನಡೆಸಲಿದ್ದಾರೆ. ಹಣ ವರ್ಗಾವಣೆ ಮತ್ತು ಫೆಮಾ ಕಾಯ್ದೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಂಗಳೂರು ಸೇರಿದಂತೆ ದೇಶದ 16 ಸ್ಥಳಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆ, ಆರ್ಥಿಕ ಸವಾಲುಗಳು ಹಾಗೂ ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ಜಾಗತಿಕ ದಕ್ಷಿಣ ದೇಶಗಳು ಪರಸ್ಪರ ಹೆಚ್ಚಿನ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ ನೀಡಿದ್ದಾರೆ. ತೆರಿಗೆ ಆಡಳಿತ ವ್ಯವಸ್ಥೆಯು ಕಾಗದ ಆಧಾರಿತ ಹಾಗೂ ವ್ಯಕ್ತಿಗತ ಸಂಬಂಧಿತ ಹಳೆಯ ಪ್ರಕ್ರಿಯೆಗಳಿಂದ ಹೊರಬಂದು ದತ್ತಾಂಶ ಆಧಾರಿತ ಮತ್ತು ಸಂಪೂರ್ಣ ಡಿಜಿಟಲ್ ಮಾಧ್ಯಮದತ್ತ ಮುಖ ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಫಿಚ್ ರೇಟಿಂಗ್ಸ್ 6.9 ಏರಿಸಿದೆ. ಇದು ಇಂದಿನ ಅಂದಾಜು 6.4 ಹೆಚ್ಚಾಗಿದೆ. ಉದ್ಯಮಗಳ ಬೆಳವಣಿಗೆಗೆ ಸರ್ಕಾರದ ನೀತಿಗಳ ಜತೆಗೆ ಖಾಸಗಿ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತಿಕ್ ಮಂಗಳೂರಿನಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ 49 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಭಾರತದ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಗೆದ್ದಿದ್ದಾರೆ. ಮಹಿಳಾ ಸ್ಕೇಟ್ ಶೂಟಿಂಗ್ ತಂಡ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಸ್ ಧನಿವಾಲ್ ಹಾಗೂ ರೈಸಾ ದಿಲ್ಲಾನಾ ಅವರನ್ನೊಳಗೊಂಡ ಭಾರತೀಯ ತಂಡ ಕಂಚಿನ ಪದಕ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವೀಕ್ಷಕರೇ ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಗಂಟೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ಆ್ಯಪ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ, ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನ ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನ ಸುಂದರಗೊಳಿಸಲು ಪಣ ತೊಡೋಣ.
2: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ. ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ. ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಗೂ ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೀಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುತ್ತಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ನಂತರ ರಾಷ್ಟಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರೀಸ್ನ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುಯಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ವಿಶ್ವದ ಅತಿದೊಡ್ಡ ಸರ್ಕಾರಿ ಆರೋಗ್ಯ ಭದ್ರತಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇಂದು ಯಶಸ್ವಿಯಾಗಿ 8 ವರ್ಷಗಳನ್ನು ಪೂರೈಸಿದೆ. 2018 ಸೆಪ್ಟೆಂಬರ್ನಲ್ಲಿ ಜಾರ್ಖಂಡ್ನ ರಾಂಚಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದ ಈ ಯೋಜನೆ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಮತ್ತು ಕೈಗೆಟಕುವ ಬೆಲೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗಳನ್ನು ಒದಗಿಸುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಾಧನೆಯ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರಧಾನಿ, ಇಂದು 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ವಾರ್ಷಿಕ 5 ಲಕ್ಷ ರೂಪಾಯಿಗಳ ಉಚಿತ ವೈದ್ಯಕೀಯ ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ ಎಂದಿದ್ದಾರೆ. ದೇಶಾದ್ಯಂತ ಇರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಸಾರ್ವಜನಿಕರು 500 ಕೋಟಿಗೂ ಹೆಚ್ಚು ಬಾರಿ ಭೇಟಿ ನೀಡಿದ್ದು, ಗ್ರಾಮೀಣ ಮಟ್ಟದಲ್ಲೂ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಬಲಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೆ ದೇಶಾದ್ಯಂತ 48,54,00,000ಕ್ಕೂ ಅಧಿಕ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು, 13 ಕೋಟಿಗೂ ಹೆಚ್ಚು ಫಲಾನುಭವಿಗಳು ನಗದುರಹಿತ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈ ಯೋಜನೆಯಡಿ ಸುಮಾರು 38,000 ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳನ್ನು ನೋಂದಾಯಿಸಲಾಗಿದ್ದು, ಸರ್ಕಾರವು ಚಿಕಿತ್ಸೆಗಾಗಿ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಿನಿಯೋಗಿಸಿದೆ. ಇತ್ತೀಚೆಗೆ ಈ ಯೋಜನೆಯ ಸೌಲಭ್ಯವನ್ನು 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಹಾಗೂ 37 ಲಕ್ಷ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಕುಟುಂಬಗಳಿಗೂ ವಿಸ್ತರಿಸಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆ, ಆರ್ಥಿಕ ಸವಾಲುಗಳು ಹಾಗೂ ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ಜಾಗತಿಕ ದಕ್ಷಿಣ ದೇಶಗಳು ಪರಸ್ಪರ ಹೆಚ್ಚಿನ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ

0: ನೀಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ನಡುವೆ ಆಯೋಜಿಸಲಾಗಿದ್ದ ಜಾಗತಿಕ ದಕ್ಷಿಣ ರಾಷ್ಟಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪೂರೈಕೆ ಸರಪಳಿ, ಹಣಕಾಸು ಮತ್ತು ಸಾರಿಗೆ ಸಂಪರ್ಕದ ಅಡಚಣೆಗಳನ್ನು ನಿವಾರಿಸಲು ಈ ಒಕ್ಕೂಟದ ದೇಶಗಳು ಜಂಟಿಯಾಗಿ ಶ್ರಮಿಸಬೇಕಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಇದೇ ವೇಳೆ ನಡೆದ ಭಾರತ ಸಿಇಎಲ್ಎಸಿ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಹಾಗೂ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ರಾಷ್ಟಗಳ ಸಮುದಾಯದ ನಡುವೆ ಆರ್ಥಿಕ ಮತ್ತು ಅಭಿವೃದ್ಧಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಕರೆ ನೀಡಿದರು. ಈ ನಡುವೆ ಭಾರತ, ಯುಎಇ ಮತ್ತು ಫ್ರಾನ್ಸ್ ರಾಷ್ಟಗಳ ವಿದೇಶಾಂಗ ಸಚಿವರ ತ್ರಿಪಕ್ಷೀಯ ಸಭೆ ನಡೆದಿದ್ದು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ಆರೋಗ್ಯ ವಿಜ್ಞಾನ, ಇಂಧನ ಮತ್ತು ಸಂಸ್ಕೃತಿ ವಲಯಗಳಲ್ಲಿ ಜಂಟಿ ಸಹಕಾರ ವಿಸ್ತರಿಸಲು ನಿರ್ಧರಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಕ್ ಅಬ್ದುಲ್ ಬಿನ್ ಜಾಯದ್ ಅಲ್ ನಹ್ಯಾನ್ ಹಾಗೂ ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೋ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ತೆರಿಗೆ ಆಡಳಿತ ವ್ಯವಸ್ಥೆಯು ಕಾಗದ ಆಧಾರಿತ ಹಾಗೂ ವ್ಯಕ್ತಿಗತ ಸಂಬಂಧಿತ ಹಳೆಯ ಪ್ರಕ್ರಿಯೆಗಳಿಂದ ಹೊರಬಂದು ದತ್ತಾಂಶ ಆಧಾರಿತ ಮತ್ತು ಸಂಪೂರ್ಣ ಡಿಜಿಟಲ್ ಮಾಧ್ಯಮದತ್ತ ಮುಖ ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಬ್ರಿಕ್ಸ್ ದೇಶಗಳ ತೆರಿಗೆ ಮುಖ್ಯಸ್ಥರ ಸಭೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಯಶಸ್ವಿಯಾಗಿ ಜಾರಿಗೆ ತಂದಿರುವ ಮೊದಲೇ ಭರ್ತಿಯಾದ ರಿಟರ್ನ್ಸ್, ನೈಜ ಸಮಯದ ಇನ್ವಾಯ್ಸ್ ದೃಢೀಕರಣ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ತೆರಿಗೆದಾರರ ನೆರವು ವ್ಯವಸ್ಥೆಗಳು ಬ್ರಿಕ್ಸ್ ಪಾಲುದಾರ ರಾಷ್ಟಗಳಲ್ಲಿ ತೀವ್ರ ಆಸಕ್ತಿ ಮೂಡಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯೆಳೆದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜತೆಗೆ ಜನವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿವೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಪುರ ಮತ್ತು ಚಂದ್ರಸೂರ ಕುರಿತಾದ ಸ್ವಚ್ಛತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನ 4ನೇ ದಿನವಾದ ಇಂದು ಭಾರತದ ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಮುಂದುವರೆಸಿದ್ದಾರೆ. ಮಹಿಳಾ 49 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇದು ಅವರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮೊದಲ ಪದಕವಾಗಿದೆ. ಮಹಿಳಾ ಸ್ಕಿಟ್ ಶೂಟಿಂಗ್ ತಂಡ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಸ್ ಧನಿವಾಲ್ ಹಾಗೂ ರೈಸಾ ದಿಲಾನಾ ಅವರನ್ನೊಳಗೊಂಡ ಭಾರತೀಯ ತಂಡ ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಕಂಚು ಪದಕ ವಿಜೇತ ತಂಡಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಮತ್ತೊಂದೆಡೆ, ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಜೈಮಿನಾ ಸೆಮಿಫೈನಲ್ನಲ್ಲಿ ಜಪಾನ್ನ ತಕೂಯಾ ಕರೋಸಾಕಾ ವಿರುದ್ದ 2-4 ಅಂತರದಲ್ಲಿ ಸೋಲನುಭವಿಸಿ ಕಂಚಿನ ಪದಕ ಪಡೆದಿದ್ದಾರೆ. ಇದು ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಪದಕವಾಗಿದೆ. ಇದರ ಜೊತೆಗೆ ಈಜು ಸ್ಪರ್ಧೆಯಲ್ಲಿ ಭಾರತದ ಬೆನಿಸ್ಟನ್ ಬೆನೆಡಿಕ್ಟನ್ ಪುರುಷರ 100 meter ಬಟರ್ಫ್ಲೈ ವಿಭಾಗದ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ರೋವಿಂಗ್ ಸ್ಪರ್ಧೆಯಲ್ಲಿ ಬಲರಾಜ್ ತನ್ವಾರ್ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ವಿಭಾಗದ ಫೈನಲ್ ಸುತ್ತಿಗೆ ಲಗ್ಗೆ ಇಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75th ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 years, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೇಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 1:23:13. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಪದಬಂಧದ ವಿಶೇಷತೆ ಏನೆಂದ್ರೆ, ಒಂದು ಸಿನಿಮಾದ ಬಗ್ಗೆ ಕ್ಲೂ ಕೊಡ್ತೀನಿ ನಾನು ನಿಮಗೆ. ಆ ಕ್ಲೂ ಅಥವಾ ಸುಳಿವನ್ನಾಧರಿಸಿ ನೀವು ನಮಗೆ ಸಿನಿಮಾದ ಹೆಸರನ್ನು ಕಂಡುಹಿಡಿದು ಕಳಿಸ್ಬೇಕು. ನೀವು ಉತ್ತರವನ್ನು ಸಂದೇಶದ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸ್ಬೇಕು. ನಮ್ಮ

ವಾಟ್ಸಪ್ ಸಂಖ್ಯೆ ಹೀಗಿದೆ 9483091029 9483091029. ಆದಷ್ಟು ನಿಮ್ಮ ಉತ್ತರ, ಹೆಸರು ಎಲ್ಲವೂ ಕೂಡ ನಿಮ್ಮ ಊರಿನ ಹೆಸರು ಒಂದೇ ಸಂದೇಶದಲ್ಲಿ ಇರಲಿ. ಬೇರೆ ಬೇರೆ ಸಂದೇಶದಲ್ಲಿದ್ದರೆ ಉತ್ತರ ಹುಡುಕ್ತಾ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ, ಅಲ್ಲಿ ನಿಮ್ಮ ಹೆಸರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ತಡ ಮಾಡದೆ ಬುಧವಾರದ ನಮ್ಮ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮದತ್ತ ಸಾಗೋಣ. ಪದಬಂಧ ಕಾರ್ಯಕ್ರಮದ ನಮ್ಮ ಮೊದಲನೇ ಕ್ಲೂ ಹೀಗಿದೆ. ಇದು ಎರಡು ಅಕ್ಷರದ ಒಂದು ಸಿನಿಮಾ, ಎರಡು ಅಕ್ಷರದ ಸಿನಿಮಾ. ಗಮನವಿಟ್ಟು ಕೇಳಿ, ನಾಲ್ಕು ಅಕ್ಷರದ ಸಿನಿಮಾ ಕೂಡ ಹೆಸರು ಇದೆ ಇದು, ಆದರೆ ನನಗೆ ಬೇಕಾಗಿರೋದು ಎರಡು ಅಕ್ಷರದ ಸಿನಿಮಾ. ಕ್ಲೂ ಹೀಗಿದೆ, ಅದೃಷ್ಟವಂತರನ್ನ ಆಂಗ್ಲ ಭಾಷೆಯಲ್ಲಿ ಹೀಗೂ ಕರೆಯುತ್ತಾರೆ. ಅದೃಷ್ಟವಂತರನ್ನ ಆಂಗ್ಲ ಭಾಷೆಯಲ್ಲಿ ಹೀಗೂ ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಅದೃಷ್ಟವಂತರನ ಏನಂತ ಕರೀತಾರೆ? ನನಗೆ ಎರಡು ಅಕ್ಷರದ ಪದ ಬೇಕು ಅಷ್ಟೆ. ಓಕೆ, ಈಗ ನಿಮ್ಮ ಸಮಯಾವಕಾಶ ಶುರುವಾಗ್ತಾ ಇದೆ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರಬೇಕು. 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಒಪ್ಪಂದದ ಅಥವಾ ಗುತ್ತಿಗೆಯ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://aavedan.prasaraabharati.org/ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಪದಬಂಧದಲ್ಲಿ ಇವತ್ತು ನಾವು ಸಿನಿಬಂಧವನ್ನು ಆಡ್ತಾ ಇದ್ದೀವಿ, ಅಂದರೆ ಸಿನಿಮಾಗಳ ಕ್ಲೂಗಳನ್ನು ಕೊಡ್ತಾ ಇದ್ದೀನಿ. ನೀವು ಆ ಸಿನಿಮಾ ಹೆಸರು ಯಾವುದು ಅಂತ ಕಂಡುಹಿಡಿದು ಉತ್ತರ ಕಳಿಸ್ಬೇಕು ಅಂತ ಹೇಳಿದೆ. ಈಗ ಕ್ಲೂವನ್ನು ಕೊಟ್ಟಿದ್ದೆ ನಿಮಗೆ. ಆಂಗ್ಲ ಭಾಷೆಯಲ್ಲಿ ಅದೃಷ್ಟವಂತರನ್ನ ಹೀಗೂ ಕರೀತಾರೆ ಅಂತ. ತುಂಬ ಜನ ಅಂದರೆ ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ, ಆದರೂ ಹೆಸರು ಹೇಳಬೇಕಲ್ವಾ? ಜಗದಾಂಬಿಕಾ ಹಂಸವೇಣಿ, ಹಾಗೆ ವಿಜಯ್ ವಿಲ್ಸನ್ ಗಾಡ್ನಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಮಹಾದೇವಿ ಚಂದ್ರಕುಮಾರ್ ಅವರು ರೇಖಾ ಯಲಹಂಕದಿಂದ, ಜಯಶೀಲಾ JP ನಗರದಿಂದ, ರಾಜಕೃಷ್ಣ ಚಲ್ಲಹಳ್ಳಿ ನೇತ್ರ ಕೆಂಗೇರಿಯಿಂದ, ಲೀಲಾ ಬೇಗೂರಿನಿಂದ, ಹಾಗೆ ಲಲಿತಾ ಪದ್ಮ ವೆಂಕಟೇಶ್ ಪ್ರಾಮ್ ಸುಬ್ರಹ್ಮಣ್ಯಪುರಂನಿಂದ, ಹಾಗೆ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, HSR ಲೇಔಟಿಂದ ಸದಾನಂದ, ಹಾಗೆ ಚಂದ್ರಮ್ಮ ರಾಜಗೋಪಾಲ್ ಬೇತಮಂಗಲದಿಂದ, ಸೌಭಾಗ್ಯ ರಾಜಾನು ಕುಂಟೆಯಿಂದ, ರವಿ ಬಟ್ಲೇರಿ, ಹಾಗೆ ಸುಜಾತ ಆರ್ ಗಣೇಶ್ ಶಾಂತಿನಿ ಹಾಸನಿಂದ, ಅನುಪಮ ಕುಮಾರ ಪಾರ್ಕಿಂದ, JS ಚಂದನ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬದವರು, ಹಾಗೆ SM ಶೋಭಾ ಹಾಸನದಿಂದ, ಅರ್ಪಿತಾ ಬೆಂಗಳೂರು, ಗಜಾನನ್ ಭಟ್ ಬೋಳನ್ಮಕ್ಕಿಯಿಂದ, ರಮ್ಯಾ ಚಲ್ಲಹಳ್ಳಿಯಿಂದ, ಸಾಗರದಿಂದ ವಾಸುಕಿ ಅವರು, ಪದ್ಮಜಾ ಶರತ್ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿಯಿಂದ, ನಂದಕಿಶೋರ್ ಬಸವನಗುಡಿ, ಪ್ರತಿಭಾ ಬೆಂಗಳೂರು, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್, ಸುಮಾ ಚಿಕ್ಕಮಂಗಳೂರಿನಿಂದ, ಹಾಗೆ ಹಾವೇರಿಯಿಂದ ಭವಾನಿ ಅವರ ಹತ್ರ ಕೂಡ ಸರಿಯಾಗಿದೆ, ಮಲ್ಲಿಕಾರ್ಜುನ್ ಆಳಂದದಿಂದ, ಹಾಗೆ ಶೀಲತಾ ಫ್ರಾಮ್ ಚಿತ್ರದುರ್ಗದಿಂದ, ಸದಾಶಿವ್ ಹುಲ್ಗೂರ್ ಬನಶಂಕರಿ 2 ಹಂತದಿಂದ, BN ಭರತ್ ಬೆಂಗಳೂರಿನಿಂದ, ಅನಸೂಯಾ ಮೂರ್ತಿ ಮತ್ತಿಕೆರೆಯಿಂದ, ಹಾಗೆ ವಿಜಯೇಂದ್ರ ಕೆಂಗೇರಿಯಿಂದ, ಬಹರೈನ್ನಿಂದ ಪದ್ಮಾ, ಹಾಗೇನೆ ಬನಹಟ್ಟಿ ಬಾಗಲಕೋಟೆಯಿಂದ ಅಂಕುಶ್, ಹಾಗೆ ಹೆಸರು ಬರ್ದಿಲ್ಲ ಇವರು, ಶ್ರೀದೇವಿ ಕುಮಾರ್ ಅಂತ ಹೆಸರು ಹುಡುಕ ತೆಗೆದಿದ್ದಾಯ್ತು ಹಳೆ ಸಂದೇಶಗಳಿಂದ. ಹಾಗೇನೆ ನಳಿನಾ ಗೌಡಾಟಿ ದಾಸರಹಳ್ಳಿಯಿಂದ, ಕೃಷ್ಣಾರೆಡ್ಡಿ ಗೌರಿಬಿದನೂರಿನಿಂದ, ಹರೀಶ್ ಮಲ್ಲೇಶ್ವರಂ, ಮಮತಾ ಭಟ್ನಿ ಕೇಶವಪುರ ಹುಬ್ಳಿಯಿಂದ, ಕವಿತಾ ಶ್ರೀನಿವಾಸ್, ಹಾಗೆ ವಿದ್ಯಾರಣ್ಯಪುರಂ ಮೈಸೂರಿನಿಂದ ರಾಮ್ ಪ್ರಸಾದ್, ಇವರು ಉತ್ತರ ತಪ್ಪಾಗಿದೆ. ಹಾಗೆ ಉಮೇಶ್ ನಾರಾಯಣ್ ಸ್ವಾಮಿ ದೊಮ್ಲೂರಿನಿಂದ, ಹಾಗೆ ಗೀತಾ TCR ಕ್ರಿಯೇಷನ್ನಿಂದ, NR ಕೃಷ್ಣಮೂರ್ತಿ ಅರಸಿಕೇರಿಯಿಂದ, NN ತಿಪ್ಪೇಸ್ವಾಮಿ ಶಿಕ್ಷಕರು ಆಲೂರಿನಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಶ್ಯಾಮ್ ಮೂರ್ತಿ ಬ್ರಹ್ಮ ಅವರು, ಹಾಗೇನೆ ಕೊಡಿಗೇಹಳ್ಳಿಯಿಂದ ಆಂದೇಲಿ ಅವರು.

ಕೂಡ ಸರಿಯಾಗಿದೆ. ಸಂಜನಾ ಮಹೇಶ್ ಹೊಸೂರಿನಿಂದ, ಎನ್ಜಿ ಬಸವರಾಜ್ ಹಾಗೆ ಓಂಕಾರ್ ನಗರ ಮುಕುಂದ ಅವರು ಉತ್ತರ ಕೂಡ ಸರಿಯಾಗಿದೆ. ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ್, ವಿದ್ಯಾಶಿವಾನಂದ್ ಹಾವೇರಿಯಿಂದ ಹಾಗೆ ಮಾಕನೂರಿನಿಂದ ಚನ್ನಗೌಡ ಉತ್ತರ ಅವರು ಕೂಡ ಸರಿಯಾಗಿದೆ. ರಾಘವೇಂದ್ರ ಶಿವಮೊಗ್ಗದಿಂದ, ಇಲ್ಲ ಇವ್ರ ಉತ್ತರ ತಪ್ಪಾಗಿದೆ, ಇವರು ನಾಲ್ಕು ಅಕ್ಷರದ ಒಂದು ಸಿನಿಮಾದ ಹೆಸರನ್ನು ಹೇಳಿದ್ದಾರೆ. ಸುಮಂತ್ ಲಲಿತಮಣಿ ಕಳಸದಿಂದ, ಹಾಗೇನೆ ಚಾಮರಾಜನಗರ ತಾಲೂಕು ಕಬ್ಬೇಪುರದಿಂದ ಮಂಜುನಾಥ್, ಲಿಂಗರಾಜ್ ಬೊಮ್ಮೇನಹಳ್ಳಿಯಿಂದ, ಮಹಾರಾಷ್ಟ್ರದ ಅಕ್ಕಲಕೋಟೆಯಿಂದ ಮೈಂದರಗಿಯ ಈರಣ್ಣ ಜೇವೂರ್, ಹಾಗೆ ಯಾರಿದು ಹೆಪ್ಸೂರ್ ತಾಲೂಕು ಧಾರವಾಡದಿಂದ ಒಂದೇ ಸಂದೇಶದಲ್ಲಿ ಕಳಿಸಿ ಹೆಸರು ಅಂತ ಹೇಳಿದ್ದೆ, ಎರಡು ಮೂರು ಸಂದೇಶ ಕಳಿಸಿದ್ದಾರೆ ಇವರು. ಶರೀಫ್ ಅವ್ರ ಉತ್ತರ ಕೂಡ ಸರಿಯಾಗಿದೆ. ರೂಪಾ ಗುರುರಾಜ್ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ವೇದಾ ಶೆಟ್ಟಿ ಕಾಳವರದಿಂದ ಮಮತಾ ರಘು ಅವರು ಕೂಡ ನಾಲ್ಕು ಅಕ್ಷರದ ಚಿತ್ರದ ಹೆಸರನ್ನು ಕೊಟ್ಟಿದ್ದಾರೆ. ನಾನು ಎರಡು ಅಕ್ಷರದ ಚಿತ್ರದ ಹೆಸರಂತ ಹೇಳಿದ್ದೆ, ದೇವಿ ಸಿಂಗ್ ಸರೋಜಾ ಸಿಂಗ್. ಹಾಗೆಯೇ ಗುರುರಾಜ್ ಸೋಮಯ್ಯಜಿ ಜ್ಞಾನ ಭಾರತಿಯಿಂದ, ಇಂದುಮತಿ ನಾಯಕ್ ಹೆಬ್ರಿಯಿಂದ, ಗದಗಿಂದ ಪಲ್ಲವಿ, ಹಾಗೆ ಟೈಲರ್ ರಾಚಪ್ಪಾಜಿ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಸಾವಿತ್ರಿ ಶಂಕರ್ ಗಜೇಂದ್ರ ಗಡದಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಇನ್ನು ಇಬ್ಬರು ನಾಲ್ಕು ಅಕ್ಷರದ ಹೆಸರನ್ನು ಕೊಟ್ಟಿದ್ದಾರೆ. ನಾನು ಕೇಳಿದ್ದ ಎರಡೇ ಅಕ್ಷರ. ಕ್ಲೂ ಹೇಗಿತ್ತು? ಮೊದಲಿಗೆ ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕ್ಲೂ ಏನು ಕೊಟ್ಟಿದ್ದೆ ಅಂದರೆ, ಅದೃಷ್ಟವಂತರನ್ನು ಆಂಗ್ಲ ಭಾಷೆಯಲ್ಲಿ ಹೇಗೂ ಕರೀತಾರೆ ಅಂತ. ಚಿತ್ರದ ಹೆಸರು ಲಕ್ಕಿ, ಉತ್ತರದ ಹೆಸರು ಲಕ್ಕಿ, ಕರೆಕ್ಟ್ ಆಗಿತ್ತು. ಲಕ್ಕಿ ಮ್ಯಾನ್ ಅನ್ನೋದು ಪುನೀತ್ ರಾಜ್ಕುಮಾರ್, ಹಾಗೇನೆ ಯಾರವರು ಡಾರ್ಲಿಂಗ್ ಕೃಷ್ಣ ಹಾಗೂ ಸಂಗೀತಾ ಶೃಂಗೇರಿಯವರ ನಟನೆಯಲ್ಲಿ ಮೂಡಿ ಬಂದಿತ್ತು. ಇದು ನಾಲ್ಕು ಅಕ್ಷರದ ಚಿತ್ರ, ಲಕ್ಕಿ ಮ್ಯಾನ್ ನಾನು ಹೇಳಲಿಲ್ಲ, ಉತ್ತರ ಲಕ್ಕಿ ಅಂತ ಆಗಿತ್ತು. ಲಕ್ಕಿ ಅಂತ ಇವರೆಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಇವರು ಉತ್ತರ ಎಲ್ಲರದು ಸರಿಯಾಗಿದೆ, ನೀವೆಲ್ಲರೂ ಲಕ್ಕಿ ಅಂತ ಹೇಳ್ತಾ ಮುಂದಿನ ಕ್ಲೂ ಕಡೆಗೆ ಸಾಗುವಂತಹ ಸಮಯ. ಇದು ಏಳು ಅಕ್ಷರದ ಸಿನಿಮಾ, ಏಳು ಅಕ್ಷರದ ಸಿನಿಮಾ. ಕ್ಲೂ ಹೀಗಿದೆ, ಉಭಯ ಕುಶಲೋಪರಿಯನ್ನ ಹೀಗೂ ವಿಚಾರಿಸಬಹುದು, ಉಭಯ ಕುಶಲೋಪರಿಯನ್ನ ಹೀಗೂ ವಿಚಾರಿಸಬಹುದು. ಏಳು ಅಕ್ಷರದ ಪದ. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಲಕ್ಕಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಸ್ನೇಹಿತರೆ. ಕ್ಲೂ ಅನ್ನ ಕೊಟ್ಟಿದ್ದೆ ಏಳು ಅಕ್ಷರದ ಸಿನಿಮಾ ಉಭಯ ಕುಶಲೋಪರಿಯನ್ನ ಹೀಗೂ ವಿಚಾರಿಸಬಹುದು ಅಂತ ನಮ್ಮ ಕೇಳುಗರೆಲ್ಲ ತುಂಬಾ ಜಾಣರು ಪಟಪಟ ಪಟ ಅಂತ ಉತ್ತರವನ್ನ ಕಳಿಸಿದ್ದಾರೆ. ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಅಂತ ಪಟಪಟ ಅಂತ ನೋಡ್ಬಿಡೋಣ. ಈಗ ಯಾರಂದ್ರೆ ಉತ್ತರವನ್ನ ಕಳಿಸಿದ್ದಾರೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನ ಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿ ವಿಜಯ್ ವಿಲ್ಸನ್ ಗಾರ್ಡನ್ನಿಂದ, ಹಾಗೆ ಬಿಂದು ಪ್ರಕಾಶ್ ಲೀಲಾ ಬೇಗೂರು ಬಿ ಎನ್ ಭರತ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚನ್ನು ಚಲ್ಲಹಳ್ಳಿಯಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ರೇಖಾ ಯಲಹಂಕದಿಂದ, ಹಾಗೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಚಂದ್ರಮ್ಮ ರಾಜಗೋಪಾಲ್ ಬೇತ ಮಂಗಲದಿಂದ, ಹಾಗೆ ಅನುಪಮಾ ಕುಮಾರ ಪಾರ್ಕಿಂದ, ಹಾಗೆ ಉಮೇಶ್ ಸಿರಿಗೆರೆಯಿಂದ. ಇವರು ಅರ್ಧ ಉತ್ತರ ಕೊಟ್ಟಿದ್ದಾರೆ, ಅರ್ಧ ಉತ್ತರ ತಪ್ಪಾಗಿದೆ ಇವ್ರದ್ದು. ಹಾಗೆ ಸುಜಾತ ಆರ್ ಗಣೇಶ್, ಹಾಗೆ ಉಮಾ ತಮ್ಮಾರೆಡ್ಡಿ ಹೊಸಕೋಟೆಯಿಂದ, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ಭವಾನಿ ಹಾವೇರಿಯಿಂದ, ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಅನಸೂಯಮೂರ್ತಿ ಮತ್ತಿಕೆರೆಯಿಂದ, ಹಾಗೆಯೇ ಶ್ರೀನಿವಾಸ್ ಗೊರಸಿಗೆರೆ ಚಿತ್ರದುರ್ಗದಿಂದ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಸಿ ಶ್ರೀಲತಾ ಚಿತ್ರದುರ್ಗದಿಂದ, ಹಾಗೆ ಅನಂತಕುಮಾರ್ ಅರಸೋರು ಉತ್ತರ ಕೂಡ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರದಿಂದ, ಹಾಗೆ ಮಮತಾ ರಘು ಕಡೂರಿನಿಂದ, ಶಾಂತಿನಿ ಹಾಸನ್ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸಂಜನಾ ಮಹೇಶ್ ಹೊಸೂರಿನಿಂದ, ನವೀನ ಕಾವ್ಯ ವಿವರ್ಸ್ ಕಾಲೋನಿ ಇವರು ಉತ್ತರ ಕೂಡ ಸರಿಯಾಗಿದೆ. ಗದಗಿನಿಂದ ಪಲ್ಲವಿ ಇವರ ಉತ್ತರ ಕೂಡ ಸರಿಯಾಗಿದೆ. ಬಾಗಲಕೋಟೆ ಬನ್ಹಟ್ಟಿಯಿಂದ ಅಂಕುಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಮೀಶಣ್ಣ ಮುತ್ತಿಗಾರಹಳ್ಳಿಯಿಂದ, ಹಾಗೆ ಪದ್ಮಜ ಭಿಡೆ ಹಂಪಿ ನಗರ ಇವರ ಉತ್ತರ ಕೂಡ ಸರಿಯಾಗಿದೆ. ಚಿಕ್ಕಮಗಳೂರಿನ ಸುಮಾ, ಹಾಗೆಯೇ ಹಳೆಬೀಡಿನಿಂದ ರಾಣಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಉದಯ ಕರ್ಕೇರ ಉಡುಪಿಯಿಂದ, ಹಾಗೆ ಯಾರಿದು ನಂದಕಿಶೋರ್ ಬಸವನಗುಡಿಯಿಂದ, ಮಲ್ಲಿಕಾರ್ಜುನ್ ಆಳಂದದಿಂದ, ಹಾಗೆ ಸುಮಂತ್ ಅವ್ರ ಉತ್ತರ ಕೂಡ ಸರಿಯಾಗಿದೆ. ಕಸ್ತೂರಿ ಮಡಿಕೇರಿಯಿಂದ, ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ, ಹಾಗೇನೆ ಜಯಶೀಲಾ ಜೆ ಪಿ ನಗರ ಉತ್ತರ ತಪ್ಪಾಗಿದೆ. ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆಯೇ ರವಿಕುಮಾರ್ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಚನ್ನಗೌಡ ಮಾಕ್ನೂರಿನಿಂದ, ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ, ವಿದ್ಯಾಶಿವಾನಂದ್ ಹಾವೇರಿಯಿಂದ, ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಇವ್ರ ಉತ್ತರ ತಪ್ಪಾಗಿದೆ. ಹಾಗೆ ಎಚ್ ಎಸ್ ಆರ್ ಲೇಔಟಿಂದ ಸದಾನಂದ ಅವರ ಉತ್ತರ ಕೂಡ ಸರಿಯಾಗಿದೆ. ಅರ್ಪಿತಾ ಬೆಂಗಳೂರು, ಹಾಗೆಯೇ ರೂಪಾ ಗುರುರಾಜ್ ಫಸ್ಟ್ ಬ್ಲಾಕ್ ರಾಜಾಜಿನಗರದಿಂದ, ರಮ್ಯಾ ಚಲ್ಲಹಳ್ಳಿಯಿಂದ, ವೇದಾ ಶೆಟ್ಟಿ ಕಾಳವರದಿಂದ, ಹಾಗೆ ಶ್ರೀದೇವಿ ಕುಮಾರ್ ಅವರು ಹೆಸರು ಬರೆದು ಕಳಿಸ್ತಾ ಇಲ್ಲ, ಇವ್ರ ಉತ್ತರ ಕೂಡ ಸರಿಯಾಗಿದೆ. ಸ್ವರೂಪ್ ಲೋಕೇಶ್ ಕುಣಿಕಲ್ ಇವ್ರ ಉತ್ತರ ತಪ್ಪಾಗಿದೆ. ಹಾಗೆಯೇ ಉಮೇಶ್ ನಾರಾಯಣ ಸ್ವಾಮಿ ದೊಂಬ್ಲೂರು ಇವ್ರ ಉತ್ತರ ಸರಿಯಾಗಿದೆ. ಗೀತಾ ಮೈಸೂರಿನಿಂದ, ಬಹರೈನಿಂದ ಪದ್ಮ ಇವ್ರ ಉತ್ತರ ತಪ್ಪಾಗಿದೆ. ಹಾಗೆಯೇ ಸಂದೇಶ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಹಾಗೆ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಧಾರವಾಡದಿಂದ ರೇಖಾ ಅವ್ರ ಉತ್ತರ ಕೂಡ ತಪ್ಪಾಗಿದೆ. ಹಾಗೆ ಗೀತಾ ಜೋಶಿ ಅಹಮದಾಬಾದ್ನಿಂದ, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ಗುರುರಾಜ್ ಸೋಮ್ಯಾಜಿ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್, ಮಮತಾ ಭಟ್ನಿ ಕೇಶವಪುರದಿಂದ, ಜಯಶೀಲಾ ಜೆ ಪಿ ನಗರದಿಂದ, ಇಷ್ಟು ಜನರ ಉತ್ತರ ಈಗ ಬಂದಿದೆ. ಇವರ ಉತ್ತರ ಸರಿಯಾಗಿದೆ. ಕೆಲವೊಬ್ಬರು ಕ್ಷೇಮ ವಿಚಾರಣೆ ಅಮೃತ ವರ್ಷಿಣಿ ಅಂತೆಲ್ಲ ಕಳಿಸಿದ್ದಾರೆ. ಬಟ್ ನನ್ನ ಒಂದು ಕ್ಲೂನಲ್ಲೇ ಉತ್ತರ ಇದೆ. ಉಭಯ ಕುಶಲೋಪರಿಯನ್ನ, ಕುಶಲ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಉಭಯ ಕುಶಲೋಪರಿಯನ್ನ ಹೀಗೂ ವಿಚಾರಿಸಬಹುದು ಅಂದರೆ ಕುಶಲವೇ ಕ್ಷೇಮವೇ, ಯಾರಾದರೂ ಬಂದರೆ ಕೇಳ್ತೀವಿ ಅಲ್ವಾ, ನಿಮ್ಮನೇಲೆಲ್ಲರೂ ಕುಶಲಾನ ಕ್ಷೇಮಾನ ಅಂತ. ಪಿಕ್ಚರು ಇದೆ ಅಲ್ವಾ, ಕುಶಲವೇ

ಗ್ರಂಥದ ಸುಳಿವು ಹೀಗಿದೆ: ಇದು ಕೂಡ ಏಳು ಅಕ್ಷರದ ಒಂದು ಸಿನಿಮಾ. ಏಳು ಅಕ್ಷರದ ಒಂದು ಸಿನಿಮಾದ ಹೆಸರಿದು. ತಾಯಿಗೊಬ್ಬ ಕರ್ಣ ಈ ಕೋಟೆಯಲ್ಲಿ ಬಂಧಿಯಾಗಿದ್ದನೆ. ತಾಯಿಗೊಬ್ಬ ಕರ್ಣ ಈ ಕೋಟೆಯಲ್ಲಿ ಬಂದಿಯಾಗಿದ್ದನೆ. ಏನು ಉತ್ತರ ಅಂತ, ಯಾವ ಸಿನಿಮಾದ ಹೆಸರು ಇದು ಅಂತ ನೀವು ಕಂಡುಹಿಡಿದು ಕಳಿಸ್ಬೇಕು ನಮಗೆ. ಆಗಲೇ ಉತ್ತರಗಳು ಬಂತು, ತುಂಬ ಸುಲಭವಾಗಿದೆ ಅಂತ ಅನಿಸ್ತು ನನಗೆ ಇವತ್ತಿನ ಪದಬಂಧ. ಮೂಡಿ ಬರ್ತಾ ಇದೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಪದಬಂಧ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಕ್ಲೂ ಅನ್ನ ಕೊಟ್ಟಿದೆ ತಾಯಿಗೊಬ್ಬ ಕರ್ಣ ಈ ಕೋಟೆಯಲ್ಲಿ ಬಂದಿಯಾಗಿದ್ದಾನೆ ಅಂತ. ತಾಯಿಗೊಬ್ಬ ಕರ್ಣ ಅಂತಾನೆ ತುಂಬಾ ಜನ ಬರೆದು ಕಳಿಸಿದ್ದಾರೆ. ತಾಯಿಗೆ ತಕ್ಕ ಮಗ ಅಂತ ಬರೆದು ಕಳಿಸಿದ್ದಾರೆ. ಕ್ಲೂ ಎಷ್ಟು ನೀಟ್ ಆಗಿತ್ತು, ಆದ್ರೂ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಜಗದಾಂಬಿಕಾ, ಹಂಸವೇಣಿ, ಬಿಂದು, ಪ್ರಕಾಶ್, ಮಹಾದೇವಿ, ಚಂದ್ರಕುಮಾರ್, ಹಾಗೇನೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಲೀಲಾ ಬೇಗೂರಿನಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ, ಹರೀಶ್ ಮಲ್ಲೇಶ್ವರಂ ಇಂದ, ರಾಧಾ ಹಿರಿಯ

ನಾಗ ಮಂಗಳದಿಂದ ಆಶಾ ಶ್ರೀನಿವಾಸ್, ಬಿನ್ನಿ ಪೇಟೆಯಿಂದ ಹಾಗೇನೆ ಹಂಸ ಎಚ್ ಎಸ್, ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ರವಿ ಬಟ್ಲೇರಿ, ಸಿ ಎನ್ ಹಳ್ಳಿಯಿಂದ ಹಾಗೆ ಅನಂತಕುಮಾರ್ ಅರಸು ಇವ್ರ ಹತ್ರ ಕೂಡ ಸರಿಯಾಗಿದೆ. ಭಾಸ್ಕರ್ ಬಾಬು ವಡಿಗೇನ ಹಳ್ಳಿಯಿಂದ, ರೇಖಾ ಯಲಂಕದಿಂದ, ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಜಯಶೀಲಾ ಜೆಪಿ ನಗರದಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಹಾಗೇನೆ ಶಾಂತಿನಿ ಹಾಸನ್ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಉಮಾ ತಮ್ಮಾರೆಡ್ಡಿ ಹೊಸಕೋಟೆಯಿಂದ, ವಿಜಯ್ ವಿಲ್ಸನ್ ಗಾರ್ಡನ್ನಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಹಾಗೆ ಬಹರೈನ್ನಿಂದ ಪದ್ಮಾ ಅವ್ರ ಹತ್ರ ಕೂಡ ಸರಿಯಾಗಿದೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ಮಲ್ಲಿಕಾರ್ಜುನ್ ಕೊಡಲ ಹಂಗರಗಾಯಿಂದ ಇವ್ರ ಹತ್ರ ಕೂಡ ಸರಿಯಾಗಿದೆ. ಚನ್ನಗೌಡ ಮಾಕನೂರಿ ಇವ್ರ ಹತ್ರ ಕೂಡ ಸರಿಯಾಗಿದೆ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರ ಇವ್ರ ಹತ್ರ ಸರಿಯಾಗಿದೆ. ನವೀನ ಕಾವ್ಯ ವಿವರ್ಸ್ ಕಾಲೋನಿ ಹಾಗೆ ಮಂಡಿಕಲ್ ಕೃಪಾ ಅವ್ರ ಹತ್ರ ಕೂಡ ಸರಿಯಾಗಿದೆ. ರಾಘವೇಂದ್ರ ಮತ್ತೆ ಎನ್ ಜಿ ಬಸವರಾಜ್, ದೇವಿ ಸಿಂಗ್, ಸರೋಜಾ ಸಿಂಗ್ ವಿ ಲೀಲಾ ಶಿವಮೊಗ್ಗದಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೇರ್ ಇಂದ, ಕೃಷ್ಣಾರೆಡ್ಡಿ ಟೀಚರ್ ಗೌರಿ ಬಿದ್ನೂರಿನಿಂದ, ಸುಜಾತಾ ಆರ್ ಗಣೇಶ್ ರಾಜಾಜಿನಗರದಿಂದ, ಹಾಗೆ ಅನಸೂಯಮೂರ್ತಿ ಮತ್ತಿಕೆರೆ ಇಂದ, ಗದಗಿಂದ ಪಲ್ಲವಿ ಇವ್ರ ಹತ್ರ ತಪ್ಪಾಗಿದೆ. ಹಾಗೇನೆ ನಂದಕಿಶೋರ್ ಬಸವನಗುಡಿ ಇಂದ, ಎಚ್ ಕುಮಾರ್ ಜೋಗಿ ಹಳ್ಳಿಯಿಂದ, ಲಲಿತಮಣಿ ಕಳಸದಿಂದ, ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಾಗೆ ನಂಜನಗೂಡಿನಿಂದ ಜೀವನ್ ಜ್ಯೋತಿ ಅವ್ರ ಹತ್ರ ಕೂಡ ಸರಿಯಾಗಿದೆ. ಉಮಾಶಂಕರ್ ವಿಶ್ವಕರ್ಮ ರಾಜಾಜಿನಗರ್ ಬೆಂಗಳೂರಿನಿಂದ, ಮಹಾರಾಷ್ಟ್ರದ ಅಕ್ಕಲಕೋಟ್ದಿಂದ ಯಾರಿದು ಈರಣ್ಣ ಜೇ ಅವ್ರ ಹತ್ರ ಕೂಡ ಸರಿಯಾಗಿದೆ. ರಾಣಿ ಹಳೆಬೀಡ್ನಿಂದ ಯಾರಿದು ಮಂಜು ಅವರ ಉತ್ತರ ಕೂಡ ಸರಿಯಾಗಿದೆ. ಎಚ್ ಎಸ್ ಮೂರ್ತಿ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ರಾಜಗೋಪಾಲ್ ಬೇತಮಂಗಲದಿಂದ, ಚಂದ್ರಮ್ಮ ರಾಜಗೋಪಾಲ್ ಇವರ ಉತ್ತರ ಕೂಡ ಸರಿಯಾಗಿದೆ. ಉಮಾನಾರಾಯಣ ಸ್ವಾಮಿ ದೊಂಬಲೂರು, ಹಾಗೆ ಲಕ್ಷ್ಮೀನಾರಾಯಣ ನಾಗನಾಯಕನ ಕೋಟೆ, ಸುಮಿತ್ರ ಗುಣಶೇಖರ್ ಮಡಿವಾಳದಿಂದ, ಹಾಗೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಟೈಲರ್ ರಾಜಪ್ಪಜಿ ದೇವಂಗಪೇಟೆಯಿಂದ, ಹಾಗೆ ಯಾರಿದು ಗುರುರಾಜ್ ಸೋಮಯಾಜಿ ಅವ್ರ ಹತ್ರ ಕೂಡ ಸರಿಯಾಗಿದೆ. ವಾಸುಕಿ ಸಾಗರದಿಂದ, ಸುಮಾ ಚಿಕ್ಕಮಂಗಳೂರಿನಿಂದ, ಓಂಕಾರ್ ನಗರದಿಂದ ಮುಕುಂದ್, ಹಾಗೇನೆ ಯಾರಿದು ಪ್ರೇಮ ಇವ್ರ ಹತ್ರ ಕೂಡ ಸರಿಯಾಗಿದೆ. ಈಶ್ವರ್ ನಾಡಿಗೇರ್ ಗುಡಿಹಾಳಿ ಇವ್ರ ಹತ್ರ ಕೂಡ ಸರಿಯಾಗಿದೆ. ಹಾಗೆ ಯಾರಿದು ತಿಪ್ಟೂರಿನಿಂದ ಶೀಲಾ ಮೋಹನ್ ಇವ್ರ ಹತ್ರ ಕೂಡ ಸರಿಯಾಗಿದೆ. ಬಹಳಷ್ಟು ಜನ ಬೇರೆ ಬೇರೆ ಉತ್ತರ ಕೊಟ್ಟಿದ್ದೀರಾ. ಜಿ ಎಸ್ ಚಂದನ ಇವ್ರ ಹತ್ರ ಕೂಡ ಸರಿಯಾಗಿದೆ. ಸಾವಿತ್ರಿ ಶಂಕರ್ ಗಜೇಂದ್ರ ಗಡದಿಂದ, ಹಾಗೆ ಯಾರಿದು ಸತೀಶ್ ಉಡುಪಿಯಿಂದ, ಇಂದುಮತಿ ನಾಯಕ್ ಹೆಬ್ರಿಯಿಂದ, ಹಾಗೆ ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಫಸ್ಟ್ ಬ್ಲಾಕ್ ರಾಜಾಜಿ ನಗರದಿಂದ ಇವ್ರ ಹತ್ರ ತಪ್ಪಾಗಿದೆ. ಹಾಗೆ ಶ್ರೀದೇವಿ ಉತ್ತರ ಸರಿಯಾಗಿದೆ. ಅನುಪಮಾ ಕುಮಾರ ಪಾರ್ಕಿಂದ, ಶ್ರೀನಗರದಿಂದ ಮಧು ಇವ್ರ ಉತ್ತರ ಸರಿಯಾಗಿದೆ. ಕರುಣಾಮಯಿ ಉತ್ತರ ತಪ್ಪು, ತಾಯಿಗೆ ತಕ್ಕ ಮಗ ತಪ್ಪು, ತಾಯಿಗೊಬ್ಬ ಕರ್ಣ ತಪ್ಪು, ಇದೆಲ್ಲ ಬಂದಂಥ ಉತ್ತರಗಳು. ಆದರೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಏಳು ಸುತ್ತಿನ ಕೋಟೆ ತಾಯಿಗೊಬ್ಬ ಕರ್ಣ ಅಂಬರೀಷ್ ಅವರು ನಟಿಸಿದ್ರು. ಹಾಗೆ ಏಳು ಸುತ್ತಿನ ಕೋಟೆ ತಾಯಿಗೊಬ್ಬ ಕರ್ಣ ಈ ಕೋಟೆಯಲ್ಲಿ ಬಂಧಿಯಾಗಿದ್ದಾನೆ. ನಾನೇ ಯಾಕೆ ಉತ್ತರ ನಿಮ್ಮ ಪ್ರಶ್ನೆ ರೂಪದಲ್ಲಿ ಕೊಡಲಿ ಹೇಳಿ ಅಲ್ವಾ, ತಾಯಿಗೊಬ್ಬ ಕರ್ಣ ಅಂತ ಕಳಿಸಿದ್ದೀರಾ, ತಾಯಿಗೊಬ್ಬ ಕರ್ಣ ಈ ಕೋಟೆಯಲ್ಲಿ ಬಂಧಿಯಾಗಿದ್ದಾನೆ ಅಂತ ನಾನು ಕೇಳಿದ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನೊಮ್ಮೆ ಉತ್ತರ ಹೇಳಿ ಅಂತಿದ್ದಾರೆ. ಏಳು ಸುತ್ತಿನ ಕೋಟೆ, ಏಳು ಅಕ್ಷರದ ಪದ, ಏಳು ಸುತ್ತಿನ ಕೋಟೆ ಆಗಿತ್ತು. ಈಗ ಒಂದು ಪ್ರಕಟಣೆಯನ್ನು ಓದುವಂಥ ಸಮಯ ಬಂದಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವವರು 35 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಒಪ್ಪಂದದ ಅಥವಾ ಗುತ್ತಿಗೆಯ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣ ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://avedan.prasarabharati.org/ನಲ್ಲಿ ಆನ್ಲೈನ್ ಮೂಲಕ October 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಸಮಯ
ಸಮಯ ಆಗಿದೆ 1:54 ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಪದಬಂಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆ.

ಗಳನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಂದಿನ ಪದಬಂಧ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಪದಬಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಬಂದಿದೆ. ಪದಬಂಧ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿದೆ. ಪದಬಂಧ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:15:20. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಯ ನಮ್ಮ ವಿವಿಧ ಭಾರತಿಯಲ್ಲಿ ಸ್ಪಂದನ ಕಾರ್ಯಕ್ರಮದ ಸಮಯ. ಇಂದು ನಮ್ಮ ಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮತ್ತು ಚಂದು ನಿಮ್ಮ ಜೊತೆ ಆಗ್ತಾ ಇದ್ದೀವಿ.
2: ಹೌದು ವಿನುತಾ, ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳೋಣ.
1: ಹೌದು, ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ವಿನುತಾ, ಈಗ ತಾನೆ ಆಫೀಸ್ ಅಲ್ಲಿ ಇಂಜಿನಿಯರ್ಸ್ ಡೇ ಆಚರಿಸ್ಕೊಂಡು ಬಂದ್ವಿ ಅಲ್ವಾ? ಆಫೀಸ್ ತುಂಬಾ ಒಂದು ಸಂಭ್ರಮದ ವಾತಾವರಣ. ನಮ್ಮ ರೇಡಿಯೋ ಅಂತ ಹೇಳಿದ್ರೆ ಅದೊಂದು ತಾಂತ್ರಿಕ ಉಪಕರಣ.
1: ಹೌದು,
2: ರೇಡಿಯೋದಲ್ಲಿ ಎಲ್ಲಾ ರೀತಿಯ ಅಂದ್ರೆ ಕಾರ್ಯಕ್ರಮ ಸಿಬ್ಬಂದಿ ಮತ್ತೆ ಇಂಜಿನಿಯರಿಂಗ್ ಸಿಬ್ಬಂದಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಈ ದಿನ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಆಚರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಬಂದಿದ್ರು ಅಂತಂದ್ರೆ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅಂತ. ಅವರು ನಮ್ಮ ದೇಶದ ಪ್ರಸಿದ್ಧ ವೈಮಾನಿಕ ವಿಜ್ಞಾನಿ ಮತ್ತೆ ಸ್ವದೇಶಿ ದೃಷ್ಟಿ ಎನ್ನುವ ಒಂದು ರನ್ವೇ ಒಂದು ಉಪಕರಣವನ್ನ ಸಿದ್ಧ ಮಾಡದಂಥವ್ರು. ಅಂದ್ರೆ ಈಗ ವಿಮಾನ ನಿಲ್ದಾಣಗಳಲ್ಲಿ ಹಿಮ ಬಂದ್ರೆ ಅಥವಾ ಹೆಚ್ಚು ಬೆಳಕಿಲ್ದಿರುವಂತಹ
1: ಆದಾಗ
2: ನಮ್ಗೆ ಎಷ್ಟೊಂದ್ ಸಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಫ್ಲೈಟ್ಸ್, ಸರಿಯಾದ ವಾತಾವರಣ ಇಲ್ಲ ಹಾಗಾಗಿ ನಾವು ಹೋಗಕ್ಕಾಗಲ್ಲ ಅನ್ನುವಂಥದ್ದೆಲ್ಲ ವೇಟ್ ಮಾಡ್ಬೇಕಾಗತ್ತೆ. ಹಾಗೆ ಅವ್ರು ಹೇಳ್ತಾ ಇದ್ರು ಇವಾಗ ತಾನೆ ಅವ್ರ ಭಾಷಣದಲ್ಲಿ, ಎಷ್ಟೊಂದ್ ಸಲ ಇವಾಗ ಅದ್ರ ಎಲ್ಲ ತಡ ಆದಾಗ ಅಥವಾ ತಲುಪಬೇಕಾದಂತ ಟೈಮ್ಗೆ ತಲುಪಲಿಲ್ಲ ಅಂದಾಗ ಫ್ಲೈಟ್ ಅಲ್ಲಿ ಅಥವಾ ಏನು ವ್ಯವಸ್ಥೆ ಇರುತ್ತೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಯಾವ್ದೊಂದು 5-star ಹೋಟೆಲ್ ಅಲ್ಲಿ ಇಟ್ಟು ಮತ್ತೆ ಅಲ್ಲಿಂದ ಅವ್ರನ್ನ ಎಲ್ಲೆಲ್ಲಿ ತಲುಪಿಸ್ಬೇಕು ಅದನ್ನೆಲ್ಲ ತಲುಪಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತಂತೆ, ಆಗ್ತಾ ಇತ್ತು. ಬಟ್ ಇವರು ಒಂದು ಈ ಒಂದು ದೃಷ್ಟಿ ಅನ್ನುವಂತ ಒಂದು ರನ್ವೇ ಅದಕ್ಕೆ ಬೇಕಾದಂತ ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಕಂಡು ಹಿಡಿದ ಮೇಲೆ ಅದನ್ನೆಲ್ಲ ತುಂಬಾ ಪ್ರಯೋಗಗಳನ್ನ ಮಾಡಿದ ನಂತರದಲ್ಲಿ ಈಗ 175 ಏರ್ಪೋರ್ಟ್ಗಳಲ್ಲಿ ಇದನ್ನ ಅಳವಡಿಸಿ ತುಂಬಾ ಸರಳವಾಗಿ ಕೆಲಸ ಸಾಗ್ತಾ ಇದೆ. ಇದು ನಮ್ದು ಅಂದ್ರೆ ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಮಾಡಿರುವಂತಹ ಒಂದು ಸಾಧನೆ. ಹಾಗಾಗಿ ಇವರು ಇದಕ್ಕೆ ಸಾಕಷ್ಟು ಸುಮಾರು ಒಂದು 56 ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಇದಕ್ಕೋಸ್ಕರನೇ ಅವರು 2026 ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇವರು ಬೆಂಗಳೂರಿನ CSIR NAL ಸಂಸ್ಥೆಯಲ್ಲಿ 40 ವರ್ಷಗಳಿಗೂ ಹೆಚ್ಚು ಕಾಲ ಒಂದು ಸಂಶೋಧಕಿಯಾಗಿ ಮತ್ತೆ ಮೆಟೀರಿಯಲ್ ಸೈನ್ಸಸ್ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಸೇವೆ ಸಲ್ಲಿಸಿದವರು. ಆಮೇಲೆ ಅದೇ ಈಗ ತಾನೆ ಹೇಳಿದಂಗೆ ವಿಮಾನ ನಿಲ್ದಾಣಗಳಲ್ಲಿ ಕಾಣುವಂತಹ ಕಡಿಮೆ ಬೆಳಕನ್ನ ಸರಿಯಾಗಿ ಅಳೆಯುವಂತ ಮೊದಲ ಸ್ವದೇಶಿ ತಂತ್ರಜ್ಞಾನ ದೃಷ್ಟಿ ಉಪಕರಣವನ್ನ ಅಭಿವೃದ್ಧಿಪಡಿಸುವಲ್ಲಿ ಇವರ ನಾಯಕತ್ವ ಹೆಚ್ಚು. ಇದಕ್ಕಾಗಿ ಈಗ ದೇಶದ 175 ವಿಮಾನ ನಿಲ್ದಾಣಗಳಲ್ಲಿ ಈ ಸೇವೆ ಬಳಕೆಯಲ್ಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವರು ಮಾಡಿದ ಸೇವೆಯನ್ನು ಗುರುತಿಸಿ ನಮ್ಮ ಭಾರತ ಸರ್ಕಾರ 2026 ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅವರು ಇವತ್ತು ನಮ್ಮ ಇಂಜಿನಿಯರ್ಸ್ ಡೇ ಆಕಾಶವಾಣಿಯ ಆವರಣದಲ್ಲಿ ನಡೆದಂಥ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಅವರ ಒಂದು ಭಾಷಣ ಬಹಳ ಚೆನ್ನಾಗಿತ್ತು. ಅವ್ರು ಹೇಳ್ತಾ ಇದ್ರು ನ್ಯಾಷನಲ್ ಕಾಲೇಜಲ್ಲಿ ಹೆಚ್ ನರಸಿಂಹಯ್ಯ ಅವರಿದ್ದಾರಲ್ಲ, ಅವರು ಅವರಿಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ತಂದೆಯ ಸಮಾನವಾಗಿ ಒಂದು ರೀತಿಯಲ್ಲಿ ನೀನು ಚೆನ್ನಾಗಿ ಅಂದರೆ 75-74 ಅವರು ಒಂದು ಸಂಸ್ಥೆನ ಸೇರಿಕೊಂಡ್ರು ವಿಜ್ಞಾನ ವಿಭಾಗದಲ್ಲಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ. ಅಂದರೆ ಆ ಕಾಲಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಳ್ಳೋವರೆಗೂ ಬಂದಂಥ ದಾರಿ ಇದೆಯಲ್ಲ ಅದನ್ನೆಲ್ಲ ಹೇಳ್ತಾ ಇದ್ರು. ಎಲ್ಲರೂ ಕೂಡ ನಿಶ್ಶಬ್ದವಾಗಿ ಕೇಳ್ತಾ ಇದ್ದಿದ್ದು ಅದು
1: ರೋಮಾಂಚನಗೊಳಿಸುವಂತ ಒಂದು ಸ್ಫೂರ್ತಿದಾಯಕವಾದ.
2: ಹೌದು ಹೌದು. ಮತ್ತೆ ಇಂಜಿನಿಯರ್

0: ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ವಿನುತ ಅವರು, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು. ವಿಜ್ಞಾನ ವಿಭಾಗದಲ್ಲಿ ಇರೋರು ಸ್ವಲ್ಪ ಕನ್ನಡ ಬಳಸಲ್ಲ ಹೆಚ್ಚು. ಆಮೇಲೆ ಡಿ ವಿ ಜಿ ಅವ್ರ ಪದ್ಯನೆಲ್ಲ ಹೇಳ್ತಾ ಇದ್ರು, ಬೇಂದ್ರೆ ಅವ್ರ ಪದ್ಯ ಎಲ್ಲ ಹೇಳ್ತಾ ಇದ್ರು, ಪಟ ಪಟ ಪಟ ಅಂತ ಕನ್ನಡದಲ್ಲಿ ಮಾತಾಡ್ತಾರೆ. ಕೂತಿದ್ದವ್ರಿಗೆಲ್ಲ ಪಿನ್ ಡ್ರಾಪ್ ಸೈಲೆನ್ಸ್, ಏನಪ್ಪ ಹೇಗೆ ಸಮಯ ಕಳೆದು ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಅಷ್ಟು ಚೆನ್ನಾಗಿ ನಮ್ಮನ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಅವ್ರ ಮಾತು ಕೇಳಿ ತುಂಬಾನೇ ಖುಷಿಯಾಯ್ತು ವಿನುತ. ರೇಡಿಯೋ ಅಂತ ಹೇಳಿದ್ರೆ ಇಂಜಿನಿಯರ್ಸ್ ಇಲ್ಲದೆ ನಡೆಯಕ್ ಸಾಧ್ಯನೇ ಇಲ್ಲ, ಅಂತ ಇಂಜಿನಿಯರ್ಸ್ ಇಷ್ಟು ಒಳ್ಳೊಳ್ಳೆ ವಿಷಯವನ್ನ ಹೇಳಿದ್ದು ತುಂಬಾ ತುಂಬಾ ಖುಷಿ ಆಯ್ತು ಅಂತ ಹೇಳಿ ನಮ್ಮ ಕೇಳುಗರ ಜೊತೆಗೆ ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾಗಿದೆ.
1: ಮನಸ್ಸು ಅವ್ರ ಮಾತು ಕೇಳಿ ಖಂಡಿತ ಅನ್ಸುತ್ತೆ.
0: ನಿಜವಾಗ್ಲೂ ನಾನಂತೂ ತುಂಬಾನೇ ಖುಷಿ ಪಟ್ಟೆ ಅವ್ರ ಮಾತುಗಳನ್ನ ಕೇಳಿ, ಅವ್ರು ನೋಡಿ. ಆಹಾ, ಮರ್ಯಾದಕ್ಕೆ ಸಾಧ್ಯನೇ ಇಲ್ಲ. ಹೇಗೆಲ್ಲ ಹೆಣ್ಮಕ್ಳು, ವಿಶೇಷವಾಗಿ ಹೇಳ್ಬೇಕಂದ್ರೆ ಅವ್ರು ಹೇಳ್ತಾ ಇದ್ರು, ಹೆಣ್ಮಕ್ಳಿಗೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು, ಅವ್ರು ಅದರಲ್ಲಿ ಯಶಸ್ವಿಯಾಗಿದ್ದು, ಇಂಥ ಒಂದಷ್ಟು 56 ಬಹುಮಾನಗಳು, ಪ್ರಶಸ್ತಿಗಳು, ಎಲ್ಲ ದೊಡ್ಡ ದೊಡ್ಡ ಬಹುಮಾನಗಳು. ಅವ್ರು ಹೇಳ್ತಾ ಇದ್ರು, ಹಗಲು ರಾತ್ರಿ ಎಂದೇ ಕೆಲಸ ಮಾಡಿದ್ದೀವಿ ನಾವು ನಮ್ಮ ಟೀಮ್ ಜೊತೆಗೆ. ನಮಗೆ ಕೊಟ್ಟಂತ ಎಲ್ಲ ಕೆಲಸವನ್ನು ಕೂಡ ನಾವು ಸಮಾಧಾನವಾಗಿ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದೀವಿ, ಅದು ಬಹಳ ಖುಷಿಯಾಗತ್ತೆ ಅಂತ ಹೇಳ್ತಾ ಇದ್ರು.
1: ನಿಮ್ಮ ಮಾತನ್ನ ಕೇಳಿ ಈಗ ನನ್ನ ಮನಸ್ಸು ಶುಭಾ ವೆಂಕಟೇಶ್ ಅವರ ಹತ್ರ ಮಾಯವಾಗ್ತಾ ಇದೆ, ಹಾರೋಗ್ತಾ ಇದೆ. ಒಂದು ಗೀತೆಯ ನಂತರ ಮತ್ತೆ ಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ಚಂದು
1: ವಿನೂತಾ
0: ಕಾರ್ಯಕ್ರಮದಲ್ಲಿ ಇಂಜಿನಿಯರ್ಸ್ ಡೇ ಬಗ್ಗೆ ಮಾತಾಡಾಯ್ತು, ಶುಭಾ ವೆಂಕಟೇಶ್ ಅವರ ಬಗ್ಗೆ, ಅವರ ಸಾಧನೆ ಬಗ್ಗೆ, ಅವಾರ್ಡ್ ಸಿಕ್ಕಿದ ಬಗ್ಗೆ, ಅವ್ರ ಎಷ್ಟು ಕಷ್ಟಪಟ್ಟರು ಅನ್ನೋದ್ರ ಬಗ್ಗೆನೂ ಮಾತಾಡಾಯ್ತು. ಕೇಳಿ ಒಂದು ರೋಮಾಂಚನಗೊಳಿಸುವಂತ ವಿಚಾರ ಇದು, ಸ್ಫೂರ್ತಿ ತುಂಬುವಂತ ವಿಚಾರ ಎಲ್ಲಾ ಹೆಣ್ಮಕ್ಳಿಗೂ ಕೂಡ, ಎಲ್ಲರಿಗೂ ಕೂಡ, ಹೆಣ್ಮಕ್ಳಿಗಷ್ಟೇ ಅಲ್ಲ ಎಲ್ಲರಿಗೂ,
1: ಇಡೀ ದೇಶ
0: ಹೆಣ್ಮಕ್ಳು ಒಂಥರ ಹೆಮ್ಮೆಯ ಸಂಗತಿ ಇದು, ಯಾರು ಮಾಡಕ್ಕಾಗಲ್ಲ ಅಂತ ಸಾಧನೆ ಇದು. ಈಗ ಮತ್ತೆ ಈಗ ನಮ್ಮ ಕೇಳುಗರ ಒಂದು ಸ್ಪಂದನ ಕಾರ್ಯಕ್ರಮದಲ್ಲಿ ಅವ್ರಿಗೋಸ್ಕರನೇ ಇರೋದು, ಅವರ ಒಂದು ಅಭಿಪ್ರಾಯಗಳನ್ನ ಕೂಡ ನಾವು ಒಂದು ಮನ್ನಣೆ ಕೊಡಬೇಕಾಗತ್ತೆ. ಈಗ ಸ್ಪಂದನ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂದ್ರೆ,

0: ದಿವಸ ಒಂದೊಂದು ಗೇಮ್ ಶೋ ಇರುತ್ತೆ. ಈ ಒಂದು 1:20 ಎರಡು ಗಂಟೆ ಟೈಮಲ್ಲಿ ಒಂದು ಗೇಮ್ ಶೋ ಇರುತ್ತೆ. ಈಗ ಸೋಮವಾರ ಇಮೇಲ್ ಆಧಾರಿತ ಒಂದು ಗೀತೆಗಳ ಪ್ರಸಾರ, ಮಂಗಳವಾರ ರಸಪ್ರಶ್ನೆ, ಬುಧವಾರ ಪದಬಂಧ, ಗುರುವಾರ ನಮ್ಮ ನಾಡು, ಶುಕ್ರವಾರ ಸಿನಿಕ್ವಿಚ್, ಮತ್ತೆ ಶನಿವಾರ ಭಾನುವಾರ ನಿಮ್ಮ ಆಯ್ಕೆ.
1: ಹೌದು,
0: ಸಂದೇಶ ನಮಗೆ ನಮಗೆ ಸಂಗೀತ ನಿಮಗೆ, ಈ ತರ ಒಂದು ಪ್ರೋಗ್ರಾಮ್ ಸೆಟ್ ಆಗಿದೆ ನಮ್ಮ ವಿಬಿಯ ಒಂದು ವಿವಿಧ ಭಾರತೀಯ ಒಂದು ಶೆಡ್ಯೂಲ್ ಪ್ರಕಾರ.
1: ತುಂಬಾ ಜನಪ್ರಿಯ ಕಾರ್ಯಕ್ರಮಗಳು,
0: ಅದಕ್ಕೆ ಬರುವ ಒಂದು ಮೆಸೇಜಸ್ ಆಗ್ಲಿ, ಅವರ ಒಂದು ಪ್ರತ್ಯುತ್ತರಗಳು, ಪ್ರತಿಯೊಂದು ಖುಷಿ ಅನ್ಸುತ್ತೆ ನಮ್ಗೆ.
1: ಹೌದು,
0: ಆದ್ರೆ ಏನಕ್ಕೆ ಇದನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ಟೈಮ್ ಕಡಿಮೆ ನಮ್ಗೆ, 1:20 to 2:00 ನಮ್ಗೆ ಆ ಟೈಮ್ ಅಲ್ಲಿ ನಾವು ಹಾಡ್ ಹಾಕೋಬೇಕು. ಮಧ್ಯೆ ಏನಾದ್ರೂ ಒಂದು ಸ್ಪಾನ್ಸರ್ ಪ್ರೋಗ್ರಾಮ್ ಫಿಲ್ಲರ್ ಅದು ಯಾವ್ದು ಹಾಕೋಬೇಕು. ಆದ್ರೆ ಮಧ್ಯೆ ಕೇಳುಗರ ಹೆಸರು ಓದಕ್ಕೆ ಆಲ್ಮೋಸ್ಟ್ 1:50 ಹೋಗುತ್ತೆ. ಈಗ ನಾವು 1:20 to 2:00 4-5 ಕ್ವಶನ್ ಮಾಡಬಹುದು ಅಂತ ಆದ್ರೆ, ಅದ್ರಲ್ಲಿ 10 ಹೆಸರು ಓದಕ್ಕೆ ಹೋದ್ರೆ ಅದು ಮತ್ತೇನು ಹೊಸ ಹೊಸ ಹೆಸರುಗಳಲ್ಲ. ಹಿಂದಿನ ಉತ್ತರ ಕಳಿಸಿರೋರ್ ಹೆಸರನ್ನೇ ಮುಂದಿನ ಪ್ರಶ್ನೆಗೂ ನಾವು ಓದ್ತೀವಿ, ಮುಂದಿನ ಉತ್ತರಕ್ಕೂ ಓದ್ತೀವಿ. ಹಂಗ ಓದಿದಾಗ ಏನಾಗುತ್ತೆ, ಇಲ್ಲಿ ನಾವು ಏನು ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ ನಮ್ಮ ವಿವಿಧ ಭಾರತಿ ಹಾಡಂತೂ ಪ್ರಸಾರ ಮಾಡಲೇಬೇಕು ನಾವು. ಅದ್ರ ಜೊತೆಗೆ ರಿಪೀಟೆಡ್ ಹೆಸರು ಓದೋದ್ರಿಂದ ಮಾಹಿತಿ ಎಲ್ಲಿ ಸಿಗುತ್ತೆ, ಅವ್ರ ಹೆಸರುಗಳ ಮಾಹಿತಿ ಸಿಗುತ್ತೆ ಬಿಟ್ರೆ ಏನು ಸಿಗೋದಿಲ್ಲ. ಒಂದು ಅಭಿಪ್ರಾಯ ಇದೆ,
1: ಒಂದ್ ವೇಳೆ ಹೆಸರು ಓದ್ಲಿಲ್ಲ ಅಂದ್ರೆ ಅವ್ರಿಗೆ ಅನ್ಸುತ್ತೆ ಅಯ್ಯೋ ನನ್ನ ಹೆಸರು ಓದ್ಲೇ ಇಲ್ವಲ್ಲ, ಬಿಟ್ಬಿಟ್ರಲ್ಲ ನನ್ನ ಹೆಸರು, ನಾನು ಎಷ್ಟು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಷ್ಟು ಕಷ್ಟಪಟ್ಟು ಮೆಸೇಜ್ ಮಾಡಿದ್ದೆ, ನೀವು ನಾವು ಹಳೆ ಕೇಳುಗ್ರು ಅಂತ ಹೇಳಿ ನಮ್ಮನ್ನು ಉದಾಸೀನ ಮಾಡ್ತೀರಾ, ನೀವು ಹೊಸಬ್ರಿಗೆ ಮಾತ್ರ ಮಾನ್ಯತೆ ಕೊಡ್ತೀರಾ ಅಂತೆಲ್ಲ ಮೆಸೇಜ್ಗಳು ಬರುತ್ತೆ ನಮ್ಮ ಕೇಳುಗ್ರ ಕಡೆಯಿಂದ. ಖಂಡಿತ ನಿಜ, ಆದ್ರೆ ನಿಜ ನಮಗೂ ನಿಮ್ ಹಾಗೆ ನಮಗೂ ಒಂಥರ ಇದೊಂಥರ ಪೀಕ್ ಅನ್ಬೋದು. ಯಾಕಂದ್ರೆ 1:20 ಶುರುವಾಗುತ್ತೆ, 1:20 to 2:40 ಟೈಮ್ ಸಿಗುತ್ತೆ. ನಾವು ಕಾರ್ಯಕ್ರಮದ ರೂಪುರೇಷೆ ಹೇಳ್ಬೇಕು, ಈಗ ಪದಬಂಧ ಆದ್ರೆ ಏನು ಎತ್ತ ಅಂತೆಲ್ಲ ಹೇಳ್ಬೇಕು, ರಸಪ್ರಶ್ನೆ ಆದ್ರೂ ಕೂಡ ಒಂದ್ ಸಣ್ಣ ಇಂಟ್ರೋ ಕೊಡ್ಬೇಕು. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ರಸಪ್ರಶ್ನೆಗೆ ಆ ಪ್ರಶ್ನೆ ಉತ್ತರ ಸ್ವಲ್ಪ ವಿವರಣೆ ಕೂಡ ಕೊಡೋ ಪ್ರಯತ್ನಗಳು ಕೂಡ ಆಗುತ್ತೆ. ಹಾಗಾಗಿ ಟೈಮ್ ಅನ್ನೋದು ನಿಮಿಷ ಅಲ್ಲ, ಸೆಕೆಂಡ್ ಟು ಸೆಕೆಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ಟೈಮ್ ಅಲ್ಲಿ ಮತ್ತೆ ಈ ಕಾರ್ಯಕ್ರಮಗಳಿಗೆ, ಗೇಮ್ ಶೋಗಳಿಗೆ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮಲ್ಲಿ. ರೆಗ್ಯುಲರ್ ಆಗಿ ಕೇಳೋರು ಅಲ್ದೇನೆ ಬೇರೆ ಬೇರೆ ಇಂಟ್ರೆಸ್ಟ್ ಆಗಿರುವಂತವ್ರು ಕೂಡ ಮೆಸೇಜ್ ಮಾಡೋದ್ರಿಂದ ನಮ್ಗೆ ನಿಜ ಹೇಳ್ಬೇಕಂದ್ರೆ ಅದನ್ನ ಜಸ್ಟ್ ಓದ್ತಾ ಹೋದಂಗೆನೆ ಪೋರಿಂಗ್ ಅಂದ್ರೆ ಸುರಿ ಮಳೆ ಆಗ್ತಾ ಇರುತ್ತೆ, ನಮ್ಗೆ ಸಿಗೋದೇ ಇಲ್ಲ ಯಾವ್ದು ನಾವು ಓಪನ್ ಮಾಡಿ ನೋಡ್ತಾ ಇದ್ವಿ, ಯಾವ್ದು ಓದ್ಬೇಕು ಅನ್ನೋಷ್ಟು ಕಷ್ಟ ಆಗುತ್ತೆ. ಹಾಗಿರ್ಬೇಕಾದ್ರೆ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಖಂಡಿತ ರಿಪೀಟೆಡ್ ಆಗಿ ಪದೇ ಪದೇ ಪದೇ ಅದೇ ಹೆಸರುಗಳನ್ನ ಹೇಳೋದ್ರ ಬದಲಾಗಿ ಮೊದಲ ಒಂದು 10-20 ಹೆಸರುಗಳನ್ನ ತಗೊಳ್ಬಹುದು. ಆಮೇಲೆ ಕೆಲವರು ಹೇಳ್ದಂಗೆ ಒಂದ್ಸಲ ನಾವು ಫಸ್ಟ್ ಕೊಟ್ಟವ್ರ ಹೆಸರನ್ನ ತಗೊಳ್ಳೋದು, ಇನ್ನೊಂದ್ಸಲ ಮೇಲಿನಿಂದ ಕೆಳಕ್ಕೆ ಓದುವಂಥದ್ದು ಅಂದ್ರೆ ಅದನ್ನು ಕೂಡ ಟ್ರೈ ಮಾಡಬಹುದು. ಹಾಗಾಗಿ ಹೆಸರು ನನ್ನ ಹೆಸರು ಓದ್ಲಿಲ್ಲ ನಾನು ಕಳಿಸಿದ್ದೆ ಅನ್ನೋ ಉತ್ತರಗಳು ಖಂಡಿತ ನಾವು ಅದನ್ನು ಒಪ್ಕೊಳ್ತೀವಿ. ಆದ್ರೂ ಕೂಡ ನೀವೆಲ್ಲರದ್ದು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ಕೂಡ ಇನ್ಕಂಪ್ಲೀಟ್ ಆಗಬಾರ್ದು, ಅಪೂರ್ಣ ಆಗಬಾರ್ದು. ನಾವೇನ್ ಅಂದ್ಕೊಂಡು ಬಂದಿರ್ತೀವಿ ಅದನ್ನ ಹೇಳ್ಬೇಕಂದ್ರೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಗಳು ನಾವು ಮಾಡ್ತೀವಿ. ಎಷ್ಟೋ ಸಲ ಹಾಡನ್ನ ಕಡಿಮೆ ಕಟ್ ಮಾಡಿರ್ತೀವಿ, ಹೆಸರುಗಳನ್ನು ಕೂಡ ಕಡಿಮೆ ಓದಿರ್ತೀವಿ. ಅಂತದ್ರ ಸಂದರ್ಭದಲ್ಲಿ ಹೆಸರು ಓದ್ಲಿಲ್ಲ ಅಂತ ಹೇಳಿ ಯಾರು ಬೇಸರ ಮಾಡ್ಕೊಳ್ಳೋದೇನು ಬೇಡ. ಬೆಳಗ್ಗೆ 6 ರಾತ್ರಿ 11 ನಿಮ್ಮ ಹೆಸರುಗಳೇ ರಾರಾಜಿಸ್ತಾ ಇರುತ್ತೆ ವಿವಿಧ ಭಾರತಿಯಲ್ಲಿ. ಹಾಗಾಗಿ ಉತ್ತರ ಸಾಧ್ಯವಾದ್ರೆ ವಿವರ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡೋಣ. ನಮ್ಮ ಕೇಳುಗರ ಒಂದು ಉತ್ತರಗಳು ಮೆಸೇಜ್ಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. ಅಪ್ಪಿತಪ್ಪಿ ಗೊತ್ತಿಲ್ಲದೆ ಏನೋ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ಗೋಸ್ಕರ ಒಂದ್ಸಲ ಯಾವಾಗಲೂ ಹೆಸರು ಓದಲಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಸರ ಮಾಡ್ಕೊಳ್ಳೋದು ಬೇಡ
0: ಬೇಡ ಅಂತ ಹೇಳೋಣ. ಹಾಗೆ ಮತ್ತೊಂದು ಒಂದು ಸಂದೇಶ ಬರ್ತಾ ಇರುತ್ತೆ ನಮ್ಗೆ ಯಾವಾಗ್ಲೂ ನಮ್ಮ ಫಿಲ್ಲರ್ಗಳ ಬಗ್ಗೆ. ಆರ್ಜೆಸ್ಗಳು ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವ್ರೇನ್ ಜಾಸ್ತಿ ಅದನ್ನ ಯೂಸ್ ಮಾಡಲ್ಲ, ಏನ್ ಕಾರ್ಯಕ್ರಮದ ಮಧ್ಯದಲ್ಲಿ ಸ್ವಲ್ಪ ಒಂದು ತುಂಬಾ ಮಾತಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇರ್ಲಿ ಅಂತಾನೋ, ಅಥವಾ ಕಾರ್ಯಕ್ರಮದ ಆರಂಭದಲ್ಲಿ ಆರಂಭ ಕೊಡುವ ಮುಂಚೆ ಗ್ಯಾಪ್ ಇರ್ಲಿ ಅಂತಾನೋ ಒಂದು ಮ್ಯೂಸಿಕ್ ಹಾಕೋಬಹುದಾಗಿರ್ಬೋದು, ಅಥವಾ ಲೈಟ್ ಮ್ಯೂಸಿಕ್ ಸುಗಮ ಸಂಗೀತದಾಗಿರ್ಬೋದು, ಅಥವಾ ಈ ಫಿಲ್ಮಿಗೆ ಸಂಬಂಧಿಸಿದ ಮ್ಯೂಸಿಕ್ ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು, ಅದು ನಮ್ಮ ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಇದು ಇದೆ ಅಂತ ನಾವು ಹಾಕೋತೀವಿ. ಕೆಲವೊಬ್ರು ಏನ್ ಹೇಳ್ತಾರೆ ನಮ್ಮ ಕೇಳುಗರಂದ್ರೆ, ನೀವು ಹಿಂದಿ ಮ್ಯೂಸಿಕ್ ಯಾಕೆ ಹಾಕೋತೀರಾ ಅಂದ್ರೆ, ಪ್ರತಿ ಒಬ್ಬ ಎಲ್ಲರೂ ಹಾಕೋತಾರೆ, ಸಾಮಾನ್ಯವಾಗಿ ಒಬ್ಬರೇ ಅದನ್ನ ಹಾಕೋದಿಲ್ಲ, ಎಲ್ಲರೂ ಹಾಕೊಂಡಾಗ ಎಲ್ಲರಿಗೂ
1: ಇದು ಬಂದಿತ್ತು. ಈ ಹಿಂದೆನು ಬಂದಿತ್ತು ಪ್ರಶ್ನೆ, ಹೇಳಿದ್ರು ಕೆಲವರು ತುಂಬಾ ಹೆಚ್ಚಾಗಿ ಹಿಂದಿ ಫಿಲ್ಲರ್ ಯೂಸ್ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಿಂದಿ ಇರುತ್ತೆ ಅಂತ ಹೇಳಿ. ಹಾಗಾಗಿ ಬಳಸಬಹುದು, ಏನು ತಪ್ಪೇನಿಲ್ಲ, ಹಿಂದಿ ಬಳಸಬಹುದು, ಕನ್ನಡ ಬಳಸಬಹುದು, ಎರಡೂ ತರದ ಬ್ಯಾಕ್ ಗ್ರೌಂಡ್ ಫಿಲ್ಲರ್ ಮ್ಯೂಸಿಕ್ ಅನ್ನ ಬಳಸಬಹುದು. ಬಳಸೋದ್ರಲ್ಲಿ ನೀವು ಅದನ್ನೇ ಬಳಸಿ ಇದನ್ನೇ ಬಳಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಷ್ಟು ಸರಿ ಹೋಗೋದಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಆರ್ ಜೆ ಚಾಯ್ಸ್ ಅವ್ರಿಗೆ.

0: ಯಾವುದು ಸರಿ ಹೋಗುತ್ತೆ ಅದನ್ನ ಹಾಕೊಂಡು ಕಾರ್ಯಕ್ರಮ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದ್ರ ಬಗ್ಗೆ ದಯವಿಟ್ಟು ನೀವೇನು ಆಕ್ಷೇಪಣೆಗಳನ್ನ ಇಟ್ಕೊಳ್ಬೇಡಿ, ಎಲ್ಲವೂ ಚೆನ್ನಾಗಿರುತ್ತೆ. ನಾವು ಹಿಂದಿ ಸಿನಿಮಾ ನೋಡೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಹಾಗಾಗಿ ಕನ್ನಡ ಹಿಂದಿ ಎರಡು ಕೂಡ.
1: ಹಿಂದಿ ಕನ್ನಡ ರೀಮೇಕ್ ಮ್ಯೂಸಿಕ್ ಒಂದೇ ಇರುತ್ತೆ. ಉದಾಹರಣೆಗೆ ನನ್ನ ನಿನ್ನ ಪ್ರೇಮ ಗೀತೆ ಅದು ಮ್ಯೂಸಿಕ್ ಒಂದೇ ಇರುತ್ತೆ. ತೆರೆ ಮೇರೆ ಬೀಚ್ ಮೇ ಅವರು ಅದನ್ನು ಹಿಂದಿ ಹಾಕಿದೀರಾ ನೀವು ಅಂತ ಹೇಳಕ್ಕಾಗಲ್ಲ.
0: ಅದ ನಿಜ ಅಲ್ವಾ? ಹಾಗಾಗಿ ಅದ್ರ ಬಗ್ಗೆ ಏನು ಬೇರೆ ಬೇರೆ ರೀತಿ ಅನಿಸಿಕೆ ಅಭಿಪ್ರಾಯಗಳು ಬೇಡ, ಯಾವ್ದು ಬೇಕಾದ್ರೂ ಬಳಸ್ಕೋಬಹುದು.
1: ಈಗ ಸಮಯ ಆಗ್ತಾ ಇದೆ, ಪ್ರದೇಶ ಸಮಾಚಾರದ ಸಮಯ ಆಗ್ತಾ ಇದೆ.
0: ಎಲ್ಲರಿಗೂ ನಮಸ್ಕಾರಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಹಾಗೂ ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನಿಜ ರಾಯಭಾರಿಗಳು ಸಂಸದ ಯದುವೀರ ಒಡೆಯರ್. ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯ ಮಂಡಿಸಿದರು. ಇದಕ್ಕೆ ಅನುಮೋದನೆ ನೀಡಿ ಮಾತನಾಡಿದ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, 20ರ ದಶಕದಲ್ಲಿ ಅನಂತನಾಗ್ ಅವರು ಹೊಸ ಅಲೆಯ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದರು. ಬಳಿಕ ಅವರು 5 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವುದು ಹಾಗೂ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವುದು ಹೆಗ್ಗಳಿಕೆಯಾಗಿದೆ. ವರನಟ ಡಾ ರಾಜ್ಕುಮಾರ್ ಬಳಿಕ 30 ವರ್ಷಗಳ ನಂತರ ರಾಜ್ಯದ ನಟರೊಬ್ಬರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದ ನಾಯಕ ಅಶೋಕ ಮಾತನಾಡಿ, ಅನಂತನಾಗ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವುದು ಕನ್ನಡ ನಾಡು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಶಾಸಕ ಡಾ ಸಿ ಅಶ್ವಥನಾರಾಯಣ್ ಮಾತನಾಡಿ, ಅನಂತನಾಗ್ ಕನ್ನಡಿಗರ ಹೆಮ್ಮೆ. ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಅವರಿಗೆ ಈ ಪ್ರಶಸ್ತಿ ಬಂದಿರುವುದು ಸಂತಸದ ವಿಷಯ ಎಂದು ಗುಣಗಾನ ಮಾಡಿದರು. ಇದಕ್ಕೂ ಮೊದಲು ಸದನ ಆರಂಭವಾಗುತ್ತಿದ್ದಂತೆಯೇ ಆಡಳಿತ ಪಕ್ಷದ ಸದಸ್ಯರ ಗೈರು ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯೂ ನಡೆಯಿತು. ವಿಧಾನ ಪರಿಷತ್ನಲ್ಲಿಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಸದಸ್ಯ ಶಿವಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಬರಗಾಲದಿಂದ ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ 50,000 ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಕಬ್ಬು ಬೆಳೆ ಇಳುವರಿ ಗಣನೀಯವಾಗಿ ಕುಸಿದಿದೆ. ಬರ ಪರಿಹಾರ ನೀಡುವಲ್ಲಿ ಎನ್ಡಿಆರ್ಎಫ್ ನಿಯಮಗಳನ್ನು ಪರಿಷ್ಕರಿಸುವ ಅಗತ್ಯವಿದೆ. ಕೇವಲ ಉಪಗ್ರಹ ಆಧಾರಿತ ಪರಿಶೀಲನೆಗೆ ಒತ್ತು ನೀಡದೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಹಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದ್ದು, ಟ್ಯಾಂಕರ್ ಮೂಲಕ ನೀರು ಪೂರೈಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ 10,000 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಅದೇ ರೀತಿಯಲ್ಲಿ ಭೂರಹಿತ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಮುಖ್ಯಮಂತ್ರಿಯವರು ಸದನಕ್ಕೆ ಬಂದ ಬಳಿಕ ಉತ್ತರ ಪಡೆಯೋಣ ಎಂದು ತಿಳಿಸಿದರು. ಸಚಿವರ ಮಾತಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕೆಪಿಎಸ್ಸಿಯನ್ನು ಮುಚ್ಚಲು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಇದು ಹೊಣೆಗೇಡಿತನ ಮತ್ತು ಅಜ್ಞಾನದ ಪರಮಾವಧಿ ಎಂದು ಲೇವಡಿ ಮಾಡಿದ್ದಾರೆ. ಕೆಪಿಎಸ್ಸಿ ಚೆನ್ನಾಗಿಯೇ ಇದೆ, ಆದರೆ ಕೆಟ್ಟ ಜನ ಬಂದು ಅಲ್ಲಿ ಕುಳಿತಿದ್ದಾರೆ. ಹೊಲಕ್ಕೆ ಕಳೆ ಬಿದ್ದರೆ ಅದನ್ನು ಕಿತ್ತೆಸೆಯಬೇಕೇ ಹೊರತು ವಿಷ ಉಣಿಸುವ ಕೆಲಸವಾಗಬಾರದು ಎಂದು ಮುಖ್ಯಮಂತ್ರಿಯವರಿಗೆ ಕಿವಿಮಾತು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಪ್ರಕ್ರಿಯೆಯ ಭಾಗವಾಗಿ ಫಲಾನುಭವಿಗಳ ಆಧಾರ್ ಕಾರ್ಡ್ನೊಂದಿಗೆ ಪತಿಯ ಆಧಾರ್ ಸಂಖ್ಯೆಯನ್ನು ಜೋಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಸಿಕ ಆರ್ಥಿಕ ನೆರವಿಗಾಗಿ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ಅನಗತ್ಯ ಪರಿಶೀಲನೆ ಮತ್ತು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡುವ ವೇಳೆ ಯಾವುದೇ ಷರತ್ತುಗಳಿಲ್ಲದೆ ತಿಂಗಳಿಗೆ 2,000 ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿತ್ತು. ಈಗ ಈ ಹಣ ನೀಡಲು ಇಷ್ಟೊಂದು ದಾಖಲೆಗಳನ್ನು ಪಡೆಯುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದಿಂದ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಜೊತೆಗೆ ಯೋಜನೆಯ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ದೂರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಹಾಗೂ ಸ್ವಚ್ಛತೆಯ ಅಸಲಿ ಶಿಲ್ಪಿಗಳು ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿಂದು ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮೈಸೂರಿಗೆ ಸ್ವಚ್ಛ ನಗರಿ ಎಂಬ ಹೆಸರು ಬರಲು ಪೌರ ಕಾರ್ಮಿಕ ಸಮುದಾಯದ ಕಠಿಣ ಪರಿಶ್ರಮವೇ ಕಾರಣ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಮತ್ತು ಶೌಚಾಲಯಗಳ ನಿರ್ಮಾಣದಿಂದ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಯಾಗಿದೆ. ಯುನಿಸೆಫ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಗಳ ಪ್ರಕಾರ ಸ್ವಚ್ಛತೆಯಿಂದಾಗಿ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯನ್ನು ವಿಸ್ತರಿಸಿ ಗ್ರೇಟರ್ ಮೈಸೂರು ಮಾಡುವ ಅಗತ್ಯವಿದ್ದು, ಈ ಸ್ವಚ್ಛತೆಯ ಹಿರಿಮೆಯನ್ನು ಉಳಿಸಿಕೊಳ್ಳಲು ಸರ್ಕಾರದ ಬೆಂಬಲ ಹಾಗೂ ಹೆಚ್ಚುವರಿ ಸಿಬ್ಬಂದಿ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಮಾತನಾಡಿ, ಮೈಸೂರು ಕೇವಲ ಸಾಂಸ್ಕೃತಿಕ ಮತ್ತು ಪರಂಪರೆಯ ನಗರ ಮಾತ್ರವಲ್ಲ, ಸ್ವಚ್ಛ ನಗರವಾಗಿಯೂ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಪೌರ ಕಾರ್ಮಿಕರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀರೂಪ, ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆಗಾಗಿ ದಿನವಿಡೀ ನಿರಂತರ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅನನ್ಯ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತು ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಕೇವಲ 5 ವರ್ಷಗಳಲ್ಲಿ 79 ಸ್ಥಾನಗಳ ಅಭೂತಪೂರ್ವ ಜಿಗಿತ ಕಂಡಿದೆ. ಡಿಜಿಟಲೀಕರಣದ ಮೂಲಕ ಉದ್ಯಮಿಗಳಿಗೆ ಅಗತ್ಯವಿರುವ ಎಲ್ಲ ಅನುಮೋದನೆಗಳು ಮತ್ತು ಪರವಾನಗಿಗಳನ್ನು ಒಂದೇ ಡಿಜಿಟಲ್ ವೇದಿಕೆಯ ಮೂಲಕ ಪಡೆಯುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಕಾನೂನುಗಳ ಸರಳೀಕರಣ ಹಾಗೂ ತೆರಿಗೆ ಸುಧಾರಣೆಗಳ ಮೂಲಕ ವ್ಯವಹಾರಗಳ ಸುಲಭತೆಯನ್ನು ಹೆಚ್ಚಿಸಲಾಗಿದೆ. ಒಟ್ಟಿನಲ್ಲಿ ಈ ಉಪಕ್ರಮಗಳು ಭಾರತದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವುದಲ್ಲದೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಉದ್ಯಮಗಳ ಬೆಳವಣಿಗೆಗೆ ಸರ್ಕಾರದ ನೀತಿಗಳ ಜೊತೆಗೆ ಖಾಸಗಿ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತಿಕ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಮಂಗಳೂರು ಟೆಕ್ನೋವಾಂಜಾ 2026ನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಉದ್ಯಮಗಳಿಗೆ ಅಗತ್ಯವಾದ ವಿವಿಧ ಅಂಶಗಳು ಒಂದೇ ಕಡೆ ಲಭ್ಯವಿರುವುದರಿಂದ ಬಲಿಷ್ಠ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ. ಕಳೆದ 3-4 ವರ್ಷಗಳಿಂದ ಮಂಗಳೂರಿನಲ್ಲಿಯೂ ಉದ್ಯಮಗಳಿಗೆ ಪೂರಕವಾದ ಪರಿಸರ ವ್ಯವಸ್ಥೆ ನಿಧಾನವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಮಂಗಳೂರಿನ ಅಭಿವೃದ್ಧಿ ಕೇವಲ ಐಟಿ ಕ್ಷೇತ್ರಕ್ಕೆ ಸೀಮಿತವಾಗಬಾರದು. ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಕ್ರೀಡಾ ಪ್ರವಾಸೋದ್ಯಮ, ಸಾಗರ ಅಧ್ಯಯನ, ಜೈವಿಕ ಸಂಪನ್ಮೂಲ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಪಾನ್ ದೇಶದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ 2 ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಹೈಜಂಪ್ ವಿಭಾಗದಲ್ಲಿ ಸುಪ್ರಿಯಾ ಹಾಗೂ ರಿಲೇ ವಿಭಾಗದಲ್ಲಿ ಸ್ನೇಹ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಮಾನ್ಯತೆ, ನೋಂದಣಿ ಅಥವಾ ಅಗತ್ಯ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕ್ರೀಡೆ ಕೇವಲ ಆಟ ಮಾತ್ರವಲ್ಲದೆ ಮನುಷ್ಯನ ಮನೋಬಲ ಹೆಚ್ಚಿಸುವುದರ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಎಂದು ಮಂಡ್ಯದಲ್ಲಿ ಅನುಸೂಚಿತ ಬುಡಕಟ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ.

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಪೌರಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು, ಸಂಸದ ಯದುವೀರ ಒಡೆಯರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸಮಯ ಆಗಿದೆ 2:40:42. ಈ ಸಮಯ ಚಿತ್ರತಾಣದ ಸಮಯ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಸದವಕಾಶ ನಮ್ಮ ವಿವಿಧ ಭಾರತೀಯ ಕೇಳುಗರಿಗೆ. ಇಂದಿನ ಚಿತ್ರತಾಣದಲ್ಲಿ ನಾವು 2003 ತೆರೆ ಕಂಡಂತಹ ಕರಿಯ ಚಿತ್ರದ ಜನಪ್ರಿಯ ಗೀತೆಗಳನ್ನು ಆಲಿಸಲಿದ್ದೇವೆ. ಈ ಚಿತ್ರದ ವಿವರಣೆಯ ಬಗ್ಗೆ ವಿವರಿಸೋದಾದರೆ ಜನಪ್ರಿಯ ಗ್ಯಾಂಗ್ಸ್ಟರ್ ಆಕ್ಷನ್ ಹಾಗೂ ರೊಮ್ಯಾಂಟಿಕ್ ಕನ್ನಡ ಚಲನಚಿತ್ರ ಇದು. ಚಿತ್ರದ ನಿರ್ದೇಶನವನ್ನು ಪ್ರೇಮ್ ಅವರು ಮಾಡಿದ್ರು. ಇದು ಅವರ ಚೊಚ್ಚಲ ನಿರ್ದೇಶನದ ಚಿತ್ರ. ಆನೇಕಲ್ ಬಾಲರಾಜು ಅವರು ಚಿತ್ರದ ನಿರ್ಮಾಪಕರು. ಹಾಗೆ ಈ ಚಿತ್ರಕ್ಕೆ ಸಂಗೀತವನ್ನು ಗುರುಕಿರಣ್ ಅವರು ನೀಡಿದರು. MR ಸೀನು ಅವರು ಈ ಸಿನಿಮಾದ ಸಿನಿಮಾಟೋಗ್ರಫಿಯನ್ನು ಮಾಡಿದರು, ಅಂದರೆ ಛಾಯಾಗ್ರಹಣವನ್ನು ಮಾಡಿದರು. ತಾರಾಬಳಗದಲ್ಲಿ ದರ್ಶನ್ ತುಗುದೀಪ್, ಅಭಿನಯಶ್ರೀ, ಬಿ ಜಯಶ್ರೀ, ಮೈಕೋ ನಾಗರಾಜ್ ಹಾಗೆ ಉಮಾಶ್ರೀ ಅವರು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದರು. ಬಹಳ ದೊಡ್ಡ ತಾರಾಬಳಗವಿದ್ದ ಚಿತ್ರ ಅಂತಲೇ ಹೇಳಬಹುದು. ಗುರುಕಿರಣ್ ಅವರ ಸಂಯೋಜನೆಯಲ್ಲಿ, ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಕೂಡ ಆಗಿದ್ವು. ಮೊದಲ ಬಿಡುಗಡೆಯಲ್ಲಿ ಬೆಂಗಳೂರಿನ ಪ್ರಸಿದ್ಧ ಕಪಾಲಿ ಚಿತ್ರಮಂದಿರದಲ್ಲಿ 56 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಂತಹ ಚಿತ್ರ. ವೀಕ್ಷಕರ ಭಾರಿ ಬೇಡಿಕೆಯ ಮೇರೆಗೆ ಈ ಚಿತ್ರ ರಿಲೀಸ್ ಆಯಿತು, ಮರು ಬಿಡುಗಡೆ ಕೂಡ ಆಯಿತು. ಆವಾಗ 600+ ದಿನಗಳ ಕಾಲ ಪ್ರದರ್ಶನವನ್ನು ಕಂಡು ಸ್ಯಾಂಡಲ್ವುಡ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಸ್ಟ್ರಿಯನ್ನು ಕೂಡ ಸೃಷ್ಟಿಸಿದಂಥ ಚಿತ್ರ ಇದು. ಕೇಳೋಣ ಇಂದಿನ ಚಿತ್ರ ತಾಣದಲ್ಲಿ ಕರಿಯ ಚಿತ್ರದ ಗೀತೆಗಳನ್ನು.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ಕರಿಯ ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳಿದ್ದಾಯಿತು. ಸಮಯ 3 ಗಂಟೆ ಆಗ್ತಾ ಇದೆ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ. ಇದಾದ ಬಳಿಕ

ಸಮಯ ಆಗಿದೆ 4:01:25 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಏನು, ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕನ್ನಡ ಸಿನಿರಂಗದ ಯಾವ ಒಂದು ವಿಚಾರವನ್ನ, ಒಂದು ಹೊಸ ವಿಷಯನ ನಮ್ಮ ಮುಂದೆ ಹೊತ್ತು ತಂದಿದ್ದೀವಿ ಅಂತ ತಿಳ್ಕೊಳ್ಳೋಕೆ ನಿಮಗೂ ಕುತೂಹಲ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಈಗ ತಾನೇ ಕೇಳಿದ ಗೀತೆ ಬೊಂಬಾಟ್ ಹೆಂಡತಿ ಚಿತ್ರದ್ದು. ಸಂಗೀತ ಕಟ್ಟಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕಲಾತ್ಮಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತೀವಿ, ಹಾಗೇನೆ ಸುಮಧುರವಾದ ಗೀತೆಗಳನ್ನು ಕೂಡ ಆಲಿಸಬಹುದು. ಕಲಾತ್ಮಕ ಚಿತ್ರಗಳು ಅಂದರೆ ಯಾವುದು ಅಂತ ಹೇಳೋದಾದರೆ, ಇವು ಅತ್ಯಂತ ಪ್ರಮುಖ ಮತ್ತು ಗೌರವಾನ್ವಿತ ಸ್ಥಾನವನ್ನು ಪಡೆದುಕೊಂಡಂತಹ ಚಿತ್ರಗಳು. ಇವು ವಾಣಿಜ್ಯ ಅಂಶಗಳಿಗಿಂತ ಸಾಹಿತ್ಯಿಕ ಮೌಲ್ಯ, ಸಾಮಾಜಿಕ ಕಳಕಳಿ, ನೈಜತೆ ಮತ್ತು ಹೊಸ ರೀತಿಯ ನಿರೂಪಣೆಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡುವಂತಹ ಚಿತ್ರ ಅಂತಲೇ ಹೇಳ್ಬೋದು. ಮತ್ತಷ್ಟು ಕಲಾತ್ಮಕವಾದಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಒಂದು ಗೀತೆಯ ನಂತರ ಮೂಡಿ ಬರ್ತಾ ಇದೆ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಕಲಾತ್ಮಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. 1970 ತೆರೆ ಕಂಡಂತಹ ಸಂಸ್ಕಾರವದು ಕೂಡ ಕಲಾತ್ಮಕ ಚಿತ್ರ. ಪಟ್ಟಾಭಿರಾಮ ರೆಡ್ಡಿಯವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಯು ಆರ್ ಅನಂತಮೂರ್ತಿಯವರ ಕಾದಂಬರಿ ಆಧಾರಿತ ಚಿತ್ರ ಇದಾಗಿತ್ತು. ಈ ಚಿತ್ರದ ವಿಶೇಷತೆ ಏನೆಂದರೆ, ಕನ್ನಡ ಚಿತ್ರರಂಗದಲ್ಲಿ ಸಮಾಂತರ ಸಿನಿಮಾಗಳು ಚಳುವಳಿಗೆ ನಾಂದಿ ಹಾಡಿದ ಐತಿಹಾಸಿಕ ಚಿತ್ರ ಹಾಗೂ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಿನಿಮಾದ ಹೆಗ್ಗಳಿಕೆ ಸಂಸ್ಕಾರ ಚಿತ್ರದ್ದು. ಹಾಗೆಯೇ 1975 ತೆರೆ ಕಂಡಂತಹ ಬಿ ವಿ ಕಾರಂತ್ ನಿರ್ದೇಶನದ ಚೋಮನದುಡಿ ಕೂಡ ಒಂದು ಕಲಾತ್ಮಕವಾದ ಸಿನಿಮಾ. ಇದು ಶಿವರಾಮ್ ಕಾರಂತ್ ಅವರ ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಶೋಷಿತ ವರ್ಗದ ದಮನಿತ ಬದುಕನ್ನ ಮನ ಮುಟ್ಟುವಂತೆ ಚಿತ್ರೀಕರಿಸಿದ ಚಿತ್ರ ಇದು ಚೋಮನದುಡಿ. ಎಂ ವಿ ವಾಸುದೇವ್ ರಾವ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಸಿನಿಮಾ ಇದು. ಮುಂದೆ ಮೂಡಿ ಬರ್ತಾ ಇದೆ ಚಿಕ್ಕ ಯಜಮಾನ್ರು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಕಲಾತ್ಮಕವಾದಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈಗ ತಾನೇ ಕೇಳಿದ ಗೀತೆ ಎದುರು ಮನೇಲಿ ಗಂಡ ಪಕ್ಕದ ಮನೇಲಿ ಹೆಂಡತಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜ್ ಕೋಟಿ ಅವರ ಸಂಗೀತವಿತ್ತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕಲಾತ್ಮಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು ಪರಿಮಳ ಕಾರ್ಯಕ್ರಮದಲ್ಲಿ. ಕಲಾತ್ಮಕ ಚಿತ್ರ ಅಂದ್ರೆ ಕಲಾತ್ಮಕತೆಗೆ ಒಂಥರ ಹೆಚ್ಚು ಒತ್ತನ್ನ ಕೊಡುವಂತಹ ಚಿತ್ರ ಇದು. ವಾಣಿಜ್ಯ ಉದ್ದೇಶಕ್ಕೋಸ್ಕರ ಅಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿ ಈ ಚಿತ್ರದ ಒಂದು ನಿರ್ದೇಶನ ಆಗಿರಬಹುದು, ಕಥೆಯಾಗಿರ್ಬೋದು ಸಾಗುತ್ತೆ ಸ್ನೇಹಿತರೆ. 1977 ತೆರೆ ಕಂಡಂತಹ ಘಟಶ್ರಾದ್ದ ಚಿತ್ರ ಕೂಡ ಒಂದು ಕಲಾತ್ಮಕ ಚಿತ್ರಗಳಲ್ಲಿ ಒಂದು. ಗಿರೀಶ್ ಕಾಸರವಳ್ಳಿಯವರು ಈ ಚಿತ್ರದ ನಿರ್ದೇಶನವನ್ನು ಮಾಡಿದರು. ಕಾಸರವಳ್ಳಿಯವರ ನಿರ್ದೇಶನದ ಮೊದಲ ಚಿತ್ರ ಇದು. ಆಚಾರ ವಿಚಾರಗಳ ಹೆಸರಿನಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯವನ್ನು ಜಾಗತಿಕ ಮಟ್ಟದಲ್ಲಿ ಪ್ರತಿಬಿಂಬಿಸಿದಂತಹ ಒಂದು ಕಲಾತ್ಮಕವಾದ ಚಿತ್ರ ಅಂತಾನೆ ಹೇಳಬಹುದು. ಮತ್ತೊಂದು ಕಲಾತ್ಮಕ ಚಿತ್ರದ ಬಗ್ಗೆ ಹೇಳೋದಾದರೆ 1973 ತೆರೆ ಕಂಡಂತಹ ಕಾಡು ಚಿತ್ರ. ಈ ಚಿತ್ರವನ್ನು ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ಅವರು ನಿರ್ದೇಶನವನ್ನು ಮಾಡಿದರು. ಗ್ರಾಮೀಣ ಸಂಸ್ಕೃತಿ ಮೌಲ್ಯಗಳು ಮತ್ತು ಆಧುನಿಕತೆಯ ಸಂಘರ್ಷವನ್ನು ನೈಜವಾಗಿ ಚಿತ್ರಿಸಿದ ಸಿನಿಮಾಗಳು ಇವು. ಕಾಡು ಮತ್ತು ತಬ್ಬಲಿಯು ನೀನಾದೆ ಮಗನೆ ಅನ್ನುವ ಚಿತ್ರ. ಮತ್ತಷ್ಟು ಕಲಾತ್ಮಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಒಂದು ಗೀತೆಯ ನಂತರ ಗೋಪಿಕೃಷ್ಣ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಕೆ ಜೆ ಜೆ ಸುದಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ಇದು.

ಚಿನ್ನಾರಿ ಮುತ್ತ ಚಿತ್ರದಿಂದ ಪ್ರಸಾರವಾದ ಗೀತೆ ಇದಾಗಿತ್ತು. ಬೇಬಿ ರೇಖಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬಂದ ಈ ಗೀತೆಯನ್ನು ಬರೆದಿದ್ದರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು. ಹಾಗೆ ಸಿ ಅಶ್ವಥ್ ಅವರು ಈ ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿದರು. ಕಲಾತ್ಮಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. 1983 ಪ್ರೇಮಾ ಕಾರಂತ್ ಅವರು ನಿರ್ದೇಶಿಸಿದ ಸಿನಿಮಾ ಪಣಿಯಮ್ಮ ಚಿತ್ರ. ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ ಪಣಿಯಮ್ಮ ಆಗಿತ್ತು. ಬಾಲ ವಿಧವೆಯೊಬ್ಬಳ ಬದುಕಿನ ಹೋರಾಟವನ್ನ ತೆರೆಯ ಮೇಲೆ ತಂದಂತಹ ಅತ್ಯುತ್ತಮ ಕಲಾತ್ಮಕ ಚಿತ್ರ ಅಂತಾನೆ ಹೇಳ್ಬೋದು. ಹಾಗೆ 1986 ಹಾಗೆ 1997 ತೆರೆ ಕಂಡಂತಹ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ತಬರನ ಕತೆ ಮತ್ತು ತಾಯಿ ಸಾಹೇಬ ಚಿತ್ರ. ವಿಶೇಷತೆ ಏನಾಗಿತ್ತು ಅಂದರೆ ಸರ್ಕಾರಿ ವ್ಯವಸ್ಥೆಯ ನಿಷ್ಕ್ರಿಯತೆ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತದ ಸಾಮಾಜಿಕ ಸ್ಥಿತ್ಯಂತರಗಳನ್ನು ಬಿಂಬಿಸಿದ ಪ್ರಮುಖವಾದ ಚಿತ್ರಗಳು ಇದು ಅಂತ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ಕ್ಷೀರಸಾಗರ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಈಗ ತಾನೇ ಮೂಡಿ ಬಂದ ಗೀತೆ ಅಪೂರ್ವ ಜೋಡಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ವಾಣಿಜ್ಯ ಮತ್ತು ಕಲಾತ್ಮಕತೆಯ ಮಿಶ್ರಣದೊಂದಿಗೆ ಬಂದ ಕೆಲವು ವಿಶಿಷ್ಟ ಸಿನಿಮಾಗಳ ಬಗ್ಗೆ ಹೇಳೋದಾದರೆ, ತಿಥಿ ಚಿತ್ರ, ರಾಮ್ ರೆಡ್ಡಿ ನಿರ್ದೇಶನದ ವೃತ್ತಿಪರ ನಟರಿಲ್ಲದೆ ಸಂಪೂರ್ಣ ನೈಜ ಶೈಲಿಯಲ್ಲಿ ಮೂಡಿಬಂದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸಿಸಲ್ಪಟ್ಟ ಚಿತ್ರ ತಿಥಿ. ಹಾಗೆ ಮತ್ತೊಂದು ಚಿತ್ರ ಪೃಥ್ವಿ ಕೋಣನೂರು ನಿರ್ದೇಶನದ ಸಾಮಾಜಿಕ ಜ್ವಲಂತ ಸಮಸ್ಯೆಯೊಂದರ ನೈಜ ನಿರೂಪಣೆಯೊಂದಿಗೆ ಮೂಡಿಬಂದಂತಹ ಚಿತ್ರ ಪಿಂಕಿ ಎಲ್ಲಿ ಅನ್ನುವಂತಹ ಚಿತ್ರ. ಹಾಗೆ ಹರಿವು, ನಾತಿ ಚರಾಮಿ, ಇದು ಮನ್ಸೋರೆ ಅವರು ನಿರ್ದೇಶನದ ಭಾವನಾತ್ಮಕ ಮತ್ತು ಕಲಾತ್ಮಕ ಸ್ಪರ್ಶವಿರುವ ಚಿತ್ರ ಅಂತಾನೆ ಹೇಳ್ಬೋದು. ಈ ಕಲಾತ್ಮಕ ಚಿತ್ರಗಳ ಬಗ್ಗೆ ಹೇಳೋದಾದರೆ, ಕತೆ ಮತ್ತು ಪಾತ್ರಗಳ ನೈಜತೆಗೆ ಆದ್ಯತೆ ಇರುತ್ತೆ. ಹಾಗೆ ವಾಣಿಜ್ಯ ಶೈಲಿಯ ಅತಿರಂಜಿತ ಸಾಹಸ ಅಥವಾ ಅನಗತ್ಯ ಹಾಡುಗಳು ಇಲ್ಲದೆ ಇರೋದು ಪ್ರಖ್ಯಾತ ಸಾಹಿತಿಗಳ ಅಥವಾ ಕಾದಂಬರಿ ಅಥವಾ ಸಣ್ಣ ಕಥೆಗಳ ಆಧಾರಿತವಾಗಿರೋದು. ಸಿನಿಮಾಟೋಗ್ರಫಿ ಮೌನ ಮತ್ತು ಸ್ವಾಭಾವಿಕ ಅಭಿನಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡೋದು ಈ ಕಲಾತ್ಮಕ ಚಿತ್ರಗಳ ಲಕ್ಷಣ ಅಂತಾನೆ ಹೇಳ್ಬೋದು. ಸಮಯ ಆಗ್ತಾ ಇದೆ 4:53. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕಲಾತ್ಮಕ ಚಿತ್ರಗಳ ಬಗ್ಗೆ ಮಾಹಿತಿ ಮತ್ತು ಸುಮಧುರವಾದ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಒಂದಾನೊಂದು ಕಾಲದಲ್ಲಿ ಅದು ಶಂಕರ್ ನಾಗ್ ಅಭಿನಯಿಸಿದ ಮೊದಲ ಚಿತ್ರ, ಹಾಗೆ ಕಲಾತ್ಮಕ ಚಿತ್ರಗಳ ಸಾಲಿಗೆ ಸೇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಪುಷ್ಪಾ ಶಾನುಭೋಗರ್ ಗದಗದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರೋಗ್ರಾಮ್ ಮತ್ತು ಹಾಡುಗಳು ತುಂಬ ಸುಮಧುರವಾಗಿತ್ತು, ಹಾಡುಗಳು ಸುಮಧುರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಂದೇಶ ಬಂದಿದೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಕಾರ್ಯಕ್ರಮದಲ್ಲಿ ಮೂಡಿಬಂದ ಗೀತೆಯಲ್ಲಿ ಕ್ಷೀರಸಾಗರದ ಸಿನಿಮಾದ ಗೀತೆ ನನಗೆ ಇಷ್ಟ ಆಯಿತು, ಪ್ರಸಾರ ಮಾಡಿದ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗ್ತಾ ಇದೆ 4:54. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಈಗ ನಾವಿದ್ದೀವಿ. ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ನನ್ನೊಂದಿಗೆ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಪರಿಮಳ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಣ್ಣಿನ ದೋಣಿ ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ಇದು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 107.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಸುಧಾರಣೆಗಳನ್ನು ಹಾಗೂ 40 ಹೊಸ ಉಪಕ್ರಮಗಳನ್ನು ಸರ್ವಾನುಮತದಿಂದ ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಆಡಳಿತ ಪಕ್ಷದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಲು ಮುಂದಾಗಿರುವುದು ರೈತರ ಬದುಕಿಗಾಗಿಯೇ ಹೊರತು ಪಕ್ಷಾಂತರಗೊಳ್ಳಲು ಅಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯ ನೀರನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಇಂದು ಒಪ್ಪಿಗೆ ಸೂಚಿಸಿದೆ. ನಾರಾಯಣಪುರ ಅಣೆಕಟ್ಟಿನಿಂದ ಜುರಾಲ ಯೋಜನೆಗೆ ಹಂತ ಹಂತವಾಗಿ 3 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ವಿಧಾನಮಂಡಲದ ಅಧಿವೇಶನದ 3ನೇ ದಿನವಾದ ಇಂದು ಉಭಯ ಸದನಗಳಲ್ಲಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವ ಹಿರಿಯ ನಟ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಜಾಗತಿಕ ತೆರಿಗೆ ನಿಯಮಗಳ ರಚನೆಯಲ್ಲಿ ಬ್ರಿಕ್ಸ್ ರಾಷ್ಟಗಳ ತೆರಿಗೆ ಆಡಳಿತಗಳು ತಮ್ಮ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಬೇಕು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಹೆಚ್ಚುವರಿ ಲಭ್ಯತೆಯ ಹಿನ್ನೆಲೆಯಲ್ಲಿ ಆರ್ಬಿಐ ಇಂದು ವಿಆರ್ಆರ್ ಹರಾಜಿನ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ 75,026 ಕೋಟಿ ರೂಪಾಯಿಗಳನ್ನು ಹಿಂಪಡೆದುಕೊಂಡಿದೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ವಾರ್ಷಿಕ ಘಟಿಕೋತ್ಸವ ಇದೇ 26ರಂದು ವಿಶ್ವವಿದ್ಯಾಲಯದ ಆವರಣ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ಆಂಧ್ರಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ರವಿವಲಸಾ ಬಳಿ ರಾಜ್ಯರಾಣಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದ ಪರಿಣಾಮ ರೈಲು ಹಳಿಗಳ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪುರುಷರ ಬ್ಯಾಡ್ಮಿಂಟನ್ ಡಬಲ್ಸ್ ತಂಡ ಸೆಮಿಫೈನಲ್ನಲ್ಲಿ ಚೀನಾ ವಿರುದ್ದ ಸೋಲು ಅನುಭವಿಸಿ ಕಂಚಿನ ಪದಕ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು. ಸಮಯ 5:54
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮದ ಕಿರುಪರಿಚಯದ ನಂತರ ಓಲ್ಡ್ ಇಸ್ ಗೋಲ್ಡ್ ಸೇಪ್ರೇವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳಬಹುದು. 80-90 ದಶಕದ ಹಾಡುಗಳು ನಿಮಗಾಗಿ ಮೂಡಿಬರಲಿವೆ. 6:02 ಸೇಫ್ರೇವ್ ಕಾರ್ಯಕ್ರಮದಲ್ಲಿ ಗಾನ ಭಜನ ಕಾರ್ಯಕ್ರಮದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಮಧುರ ಆಲಾಪ. 10:02 ಪ್ರೇಮ ನಿನಾದ, ಪ್ರೇಮಗೀತೆಗಳನ್ನು ನೀವು ಕೇಳಬಹುದು. ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, ಭಕ್ತಿಯ ಮಹೋನ್ನತಿಯಲ್ಲಿ ಬೆರೆಯುವ ಹಾಡುಗಳು ನಿಮಗಾಗಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆ ಹಾಡುಗಳನ್ನು ಕೇಳಬಹುದು. 11:02 ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕರೆಗೊಂದು ಹಾಡು, ನಿಮ್ಮ ನೆಚ್ಚಿನ ಇಷ್ಟದ ಮೆಚ್ಚಿನ ಹಾಡುಗಳನ್ನು ಕೇಳುವಂತಹ ಸಮಯ ನಾಳೆ 12:05. ನಾಳೆ ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮ. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ಕೇಳಬಹುದು. ನಾಳೆ ಮಧ್ಯಾಹ್ನ 3:00 ಸಖಿ ಸಹೀಲಿ ಕಾರ್ಯಕ್ರಮ, ಹಿಂದಿ ಕಾರ್ಯಕ್ರಮ ಇರುತ್ತೆ. ನಂತರ 4:00 ಪರಿಮಳ. 5:05 ಸೇಫ್ರೇ ಕಾರ್ಯ

ಕ್ರಮದಲ್ಲಿ ಓಡಿಸ್ ಗೋಲ್ಡ್ 6:02 ಗಾನ ಬಜಾನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ನಮ್ಮ ಆಯ್ಕೆ ಕಾರ್ಯಕ್ರಮ, 9:15 ಹಿಂದಿ ಮೆಲೋಡಿಯಸ್, 10:02 ಪ್ರೇಮ ನಿನಾದ, ಪ್ರೇಮಗೀತೆಗಳನ್ನು ನೀವು ಕೇಳಬಹುದು. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂ ನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲತಿ. ಈಗ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳನ್ನ ಕೇಳುವಂತಹ ಸಮಯ ಸೇಫ್ರೆ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳೋಣ '80-90 ದಶಕದ ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಸಾವಿರ ಸುಳ್ಳು ಚಿತ್ರದ ಒಂದು ಸುಂದರ ಹಾಡು ನಿಮಗಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಎಚ್ ಉದಯಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ. ಈ ಚಿತ್ರ 1985 ತೆರೆ ಕಂಡಂತಹ ಚಿತ್ರ.

ಗುರಿ ಚಿತ್ರದ ಹಾಡನ್ನ ಕೇಳಿದ್ದೆ. ಈ ಚಿತ್ರ 1986 ತೆರೆಕಂಡಂತಹ ಚಿತ್ರ. ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್. ಚುದೇಶಂಕರ್ ಅವರ ರಚನೆಯ ಗೀತೆ, ರಾಜ ನಾಗೇಂದ್ರ ಅವರ ಸಂಗೀತ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ. 80 ಮತ್ತು 90 ದಶಕದ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಮುಂದಿನ ಹಾಡು ಕರ್ಣ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜಾನಕಿ ಹಾಡಿದ್ದಾರೆ. ಚುದೇಶಂಕರ್ ಅವರ ರಚನೆ ಗೀತೆ, ಎಂ ರಂಗರಾವ್ ಅವರ ಸಂಗೀತ.

ಸಚಿವದೇವ್ ಶಂಕರ್ ಅವರ ರಚನೆಯಾಗಿದೆ. ಉಪೇಂದ್ರ ಕುಮಾರ್ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ 80-90 ದಶಕದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಕರುಣಾಮಯಿ ಚಿತ್ರದ ಈ ಒಂದು ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ. ಶಿವದೇಶಂಕರ್ ಅವರ ರಚನೆಯ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಈ ಚಿತ್ರ 1987 ತೆರೆಕಂಡಂತಹ ಚಿತ್ರ.

ಸಿವೈ ಶಂಕರ್ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. 1989 ತೆರೆ ಕಂಡಂತಹ ಚಿತ್ರ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 5:45. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ. 80 ಮತ್ತು 90 ದಶಕದ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಸುಕುಮಾರ ಸುಂದರಂಗನೆ, ಎಷ್ಟು ಅದ್ಭುತವಾದಂತಹ ಹಾಡು ಗೊತ್ತಾ? ಜನನಾಯಕ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆ ಇದು. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ.

ವಾವ್ ವಾವ್, ಎಂತ ಅದ್ಭುತವಾದಂತಹ ಗೀತೆ. ನಮ್ಮೂರ ಹಂಬೀರ ಚಿತ್ರದ ಹಾಡನ್ನ ಕೇಳೋಣ ಈಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಹಂಸಲೀಕ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ. ಸಮಯ 5:50 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 80ರ ದಶಕದ ಹಾಡುಗಳನ್ನ ಕೇಳಿದ್ವಿ. ಯಾರೆಲ್ಲ ಸಂದೇಶಗಳನ್ನ ಕಳಿಸ್ಕೊಂಡಿದ್ದೀರಾ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ, ಒಮ್ಮೆ ನಾವು ಕಣ್ಣಾಡಿಸೋಣ. ಈಗ ಯಾರು ಇವರು ಎನ್ ಆರ್ ಪುರಂನಿಂದ ಏನು ಕಳಿಸೋರು, ಇವರು ಶಿವಣ್ಣ, ಬಲರಾಮ್, ಧರ್ಮೇಂದ್ರ, ವಿಜೇಶ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ, ಅರುಣರಾಗ ಚಿತ್ರದ ಹಾಡು ಸೂಪರ್ ಆಗಿತ್ತು ಅಂತ ಥ್ಯಾಂಕ್ ಯು. ಕೌಶಲ್ಯ ಅವರು ಬನಶಂಕರಿಯಿಂದ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ ಇವರು ಕೂಡ ಶುಭ ಸಂಜೆ ಅಂತ ಹೇಳ್ತಾರೆ. ಜಗದೀಶ್ ಅವರು ಎಂ ಎನ್ ಕೋಟೆ ಹೌದು, ಮೆಲೋಡಿಯಸ್ ಸಾಂಗ್ಗಳು ಪ್ರಸಾರ ಆಗ್ತಿದ್ದಾವೆ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಹೊಡಿಸ್ಕೊಳ್ ಸೂಪರ್ ಹಿಟ್ ಅಂತ ಹೇಳ್ತಿದ್ದಾರೆ. ಲತಾ ಶಿವಶಂಕರ್ ಚಟ್ಟೇರ ಇವರು ಕೂಡ ಬಸವನ ಬಾಗೇವಾಡಿಯಿಂದ, ವಿಜಯನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂಡಿ ತಾಲೂಕಿನ ಹಿಂಗಡಿಯಿಂದ ಜದಾನಂದ್ ಪತ್ತಾರ ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿಯಿಂದ ಮಾದನ ಹಿಪ್ಪರಗಿಯಿಂದ ಇವರು ಯಾರು ಕಿರಾಲಿಂಗ ಮುತ್ತಣ್ಣ ಇಕ್ಕಳಕಿ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಯಾರಿವರು, ಭಾಗ್ಯಲಕ್ಷ್ಮಿ ಅವರು, ನೀವು ಬಂದರೆ ತುಂಬ ಎನರ್ಜಿ ಅಂತ

ಕಳಿಸ್ಕೊಟ್ಟಿದ್ದಾರೆ. ಹೌದಾ? ಮತ್ತು ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಇವರು ಸೂಪರ್ ಹಿಟ್ ಹಾಡುಗಳು ಪ್ರಸಾರವಾದವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಯಾರು, ಸಮಂತ್, ಸವಿತಾ, ಗಿರೀಶ್ ಸುಂದ್ರಕುಪ್ಪೆಯಿಂದ. ನಿಮಗೂ ಕೂಡ ಗುಡ್ ಈವ್ನಿಂಗ್. ಹೇಗಿದ್ದೀರಾ ಸಮಂತ್? ಸಮಂತ ಮತ್ತೆ ನಮಸ್ತೆ, ಶುಭ ಸಂಜೆ ಅಂತ. ಯಾರು ಚಿತ್ರದುರ್ಗದಿಂದ? ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿಯಿಂದ ಕಡಗಂಚಿ ಧರ್ಮಣ್ಣ ದನ್ನಿಯವರು, ಸಾವಿರ ಸುಳ್ಳು ಚಿತ್ರದ ಹಾಡಂತ ನಮಗೆ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಲಕ್ಷ್ಮೀಕಾಂತ್ ಅವರು ಅರಸೀಕೆರೆ ಭಾಗೇಶಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಮುಂದಿನ ಹಾಡು

ಹಾಡಿದು. ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 80ರ ದಶಕದ ಹಾಡುಗಳನ್ನ ಕೇಳಿದ್ರಿ, ನಮ್ಗೆಲ್ಲ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಕೃಷ್ಣಪ್ಪ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಿಂದ. ಹಾಗೆ ಎಲ್ಲಿದ್ರಿ ಇಷ್ಟು ದಿವಸ ಅಂತ ಕೇಳ್ತಿದ್ದಾರೆ ಇವರು. ಯಾರಿವರು? ಶಿವಮೊಗ್ಗದಿಂದ ನಮ್ಮ ರನ್ನಿಂಗ್ ವಿತ್ 2883 ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ದಯಾನಂದ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಂಕರ್ ಅವರು ತುಮಕೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅನಿಲ್ ಅವರು ಇಲ್ಲಿಂದಾನೆ ಬೆಂಗಳೂರಿಂದಾನೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ವರೂಪ್ ಅವರು ಲೋಕೇಶ್ ಕುಣಗಲ್ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊಗಸಾದ ಗೀತೆಗಳು ಅಂತ ನಿಮ್ಮ ಹೆಸರು ಹಾಕ್ಬಿಟ್ರೆ ಇನ್ನೂ ಸೊಗಸು ಅದು. ನೀವು ಎಂಡಿಂಗ್ ನಂಬರ್ ಎಂಡಿಂಗ್ ವಿತ್ 7919 ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನ್ನಟ್ಟಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಇವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಜಯಕುಮಾರ್ ಮುಳೆ ಶಿರಾಣಕೊಪ್ಪ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಮಾಪುರಂ ಸುಂಕದಕಟ್ಟೆಯಿಂದ ಹಾಯ್ ಸುಮಾ. ಅರುಣ್ ಮೈತ್ರಿ

ದೇವತ ಮನುಷ್ಯ ಚಿತ್ರದ ಹಾಡನ್ನ ಕೇಳುತ್ತಿರುವಿರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಗೀತೆ ಮುಡಿ ಬಂತು. ಸಮಯ 6 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಒಳ್ಳಿಸಿಕೊಳ್ಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಅಗತ್ಯ ಸಿದ್ದತೆ ಮಾಡಿಕೊಂಡಿದ್ದು, ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ಇಂದು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಯುವಜನರ ಪ್ರಯತ್ನಗಳ ಮೂಲಕ ಭಾರತ 2047ಕ್ಕೂ ಮುನ್ನವೇ ಅಭಿವೃದ್ದಿ ಹೊಂದಿದ ರಾಷ್ಟವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿರುವ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ನವದೆಹಲಿಯಲ್ಲಿ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ ಸಿಒಪಿ 31 ಸಮ್ಮೇಳನದ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಇದೇ 27 ಭಾನುವಾರದಂದು ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಇದೇ 28ರಿಂದ 30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 300 ಅಂಕಗಳ ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 74,828 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 118 ಅಂಕಗಳ ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 23,447 ಅಂಕಗಳು ದಾಖಲಾಗಿದೆ. ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ತಂಡದ ಆನಂದ್ಜೀತ್ ಸಿಂಗ್ ನರೂಕ, ಮೈರಾಜ್ ಅಹಮದ್ ಖಾನ್ ಮತ್ತು ಭೌತೇಜ್ ಸಿಂಗ್ ಗಿಲ್ 346 ಅಂಕಗಳೊಂದಿಗೆ ಕಂಚಿನ ಪದಕ ವಿಜೇತರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲ್ತಿ. ಸಮಯ 6:02:59 ಈಗ ಗಾನ ಭಜಾನ. ಸೇಫ್ಟಿ ಕಾರ್ಯಕ್ರಮದಲ್ಲಿ ಗಾನ ಭಜಾನ. ಗಾನ ಭಜಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ, ಚೆನ್ನಾಗಿದ್ದೀರಾ? ಗಾನ ಭಜಾನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಒಂದಷ್ಟು ಮಾತಾಡೋಣ. ಏನ್ ಮಾತಾಡೋದು, ಈಗಾಗಲೇ ಮಳೆ ಬರುವಂತಹ ಸಂಭವವಿದೆ, ಅಲ್ಲಲ್ಲಿ ಮಳೆ ಬೀಳುವ ಸಾಧ್ಯತೆಗಳಿದೆ ಅಂತೆಲ್ಲ ಹೇಳ್ತೀವಲ್ವಾ. ಹಾಗೆ ಮಳೆಯಲ್ಲಿ ಜೊತೆಯಲ್ಲಿ, ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೀಗೆ ಮಳೆಯಲ್ಲಿ ಜೊತೆಯಲ್ಲಿ ಹೋಗ್ತಾ ಇದ್ರೆ ಹೇಗನ್ಸುತ್ತೆ ಅಲ್ವಾ? ಈ ಬಗ್ಗೆ ಮಾತಾಡೋಣ. ಮಳೆಯಲ್ಲಿ ಜೊತೆಯಲ್ಲಿ ಮಳೆ ಹಾಡುಗಳನ್ನು ಹಾಕೊಂಡು ಎಂಜಾಯ್ ಮಾಡ್ತಾ ಒಂದಷ್ಟು ಖುಷಿ ಪಡ್ತಾ ಮಳೆಯಲ್ಲಿ ಜೊತೆಯಲ್ಲಿ ಸಾಕ್ತಾ ಇರೋಣ. ಕೇಳ್ತಾ ಇರಿದು ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ.

ಹಾಗಾದರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಮಳೆಯಲ್ಲಿ ಜೊತೆಯಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:15. ಗಾನವಜಾನದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಮಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀವಿ.

0: ಹೌದು, ನಾವು ಕೂಡ ಮಳೆಯಲ್ಲಿ ಜೊತೆಯಲ್ಲಿ ಸಾಗ್ತಾ ಇದ್ದೀವಿ. ನಮಗೂ ಅಷ್ಟೇ ಮಳೆಯಲ್ಲಿ ಜೊತೆಯಲ್ಲಿ, ಮಳೆಯಲ್ಲಿ ನೆನೆಯೋದು ಅಂದರೆ ತುಂಬಾನೇ ಇಷ್ಟ, ಕುತೂಹಲ ತುಂಬಾನೇ ಚಂದ ಅಂತ ಅನಿಸುತ್ತೆ. ಅಂದರೆ ಗಮನಿಸಿ ಏನು ಗೊತ್ತಾ ಕೇಳಿದ್ರೆ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ ಅನ್ನುವಂತಹ ಅಭಿಯಾನವನ್ನು ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಕೈಗೊಳ್ಳೋಣ. ನಮ್ಮ ಮನೆ ಆಗಿರ್ಬೋದು, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ರಸ್ತೆ ಬದಿ ಕಸ ಬಾಟಲ್ಗಳನ್ನು ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೆ.
2: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:31. ಗಾನ ವಜಾನ ಕಾರ್ಯಕ್ರಮದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಸಾಗ್ತಾ ಇದ್ದೇವೆ.
1: ಮಳೆ ಮಳೆ

ಗಾನ ಭಜನ ಕಾರ್ಯಕ್ರಮದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಮಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಈಗ ಸಮಯ 6:40. ಇನ್ನು ಮುಂದೆ ಕೇಳೋಣ ಪ್ರದೇಶ ಸಮಾಚಾರ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಪಿ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯಿಂದ 3 TMC ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸಿ ಅಗತ್ಯ ಆರ್ಥಿಕ ನೆರವು ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಈ ಕುರಿತಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹೆಚ್ಚಿನ ನೆರವು ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಪರಿಸ್ಥಿತಿಯನ್ನು ವಿಶೇಷವಾಗಿ ಪರಿಗಣಿಸಿ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತರು ಹಾಗೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸದ ಹಿನ್ನೆಲೆಯಲ್ಲಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ಪತ್ರ ನಿಯಮದ ಅನುಸಾರ ಇಲ್ಲದ ಕಾರಣ ಅಂಗೀಕಾರ ಮಾಡಿಲ್ಲ ಎಂದು ಸಭಾಧ್ಯಕ್ಷ ಜಿಎಸ್

0: ಪಾಟೀಲ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಸಭಾಧ್ಯಕ್ಷರು ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ಯಶವಂತ ರಾಯಗೌಡ ಪಾಟೀಲ್ ಅವರನ್ನ ಮನವೊಲಿಸಿದ್ದರು. ಆಡಳಿತ ಪಕ್ಷದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಲು ಮುಂದಾಗಿರುವುದು ರೈತರ ಬದುಕಿಗಾಗಿಯೇ ಹೊರತು ಪಕ್ಷಾಂತರಗೊಳ್ಳಲು ಅಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆ ವೇಳೆ ಪ್ರತಿಪಕ್ಷಗಳು ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜೀನಾಮೆ ಪತ್ರದ ಪ್ರತಿಯನ್ನು ಪ್ರದರ್ಶಿಸಿ ಗದ್ದಲ ಎಬ್ಬಿಸಿದಾಗ ಮುಖ್ಯಮಂತ್ರಿ ಈ ಸಮರ್ಥನೆ ನೀಡಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಜನತೆಗೆ ಉತ್ತರ ನೀಡಬೇಕಾಗಿದ್ದು ಭಾವನಾತ್ಮಕವಾಗುವುದರಲ್ಲಿ ತಪ್ಪೇನಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದ್ದಾರೆ. ಬರ ವಿಚಾರದಲ್ಲಿ ಪಕ್ಷ ಭೇದ ಮಾಡುತ್ತಿಲ್ಲ ಎಂದು ತಿಳಿಸಿದ ಅವರು, ಎಲ್ಲಿ ಮಳೆ ಬಿದ್ದಿಲ್ಲವೋ ಅಲ್ಲಿ ಮಾನದಂಡಗಳ ಅನುಸಾರ ಬರ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶಾದ್ಯಂತ ರಾಜ್ಯ ಮಟ್ಟದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚಿಸಲಾಗಿದೆ ಎಂದು ಗೃಹ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ತಂಡದಲ್ಲಿ ಪೊಲೀಸ್ ಮಹಾನಿರೀಕ್ಷಕರ ಹುದ್ದೆಯ ಅಧಿಕಾರಿಯನ್ನು ಅಧ್ಯಕ್ಷರನ್ನಾಗಿ ಹಾಗೂ ಸಿಐಡಿಯಿಂದ ನಾಮನಿರ್ದೇಶನಗೊಳ್ಳುವ ಪೊಲೀಸ್ ಅಧೀಕ್ಷಕರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಓರ್ವ ಉಪ ಪೊಲೀಸ್ ಅಧೀಕ್ಷಕ, 3 ಸಬ್ಇನ್ಸ್ಪೆಕ್ಟರ್ಗಳು ತಂಡದ ಸದಸ್ಯರಾಗಿರಲಿದ್ದಾರೆ. ವಿಮಾ ಕಂಪನಿಗಳಿಂದ ಸ್ವೀಕರಿಸುವ ಎಲ್ಲ ವಂಚನೆ ದೂರುಗಳನ್ನು ಎಸ್ಐಟಿ ಸಮಗ್ರವಾಗಿ ತನಿಖೆ ನಡೆಸಲಿದೆ. ರಾಜ್ಯ ಸರ್ಕಾರದ ಆರ್ಥಿಕ ದುರಾಡಳಿತ ಮತ್ತು ರೈತರಿಗೆ ಪರಿಹಾರ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸುವಲ್ಲಿನ ವೈಫಲ್ಯ ಖಂಡಿಸಿ ಬಿಜೆಪಿ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ತೆರಿಗೆದಾರರ ಹಣವನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದಾರೆ. ರೈತರು, ಗುತ್ತಿಗೆದಾರರು, ಸಾರಿಗೆ ನಿಗಮಗಳು ಮತ್ತು ಅತಿಥಿ ಶಿಕ್ಷಕರಿಗೆ ಪಾವತಿಸಬೇಕಾದ ಬಾಕಿ ಹಣವನ್ನು ಉಳಿಸಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿ ವಿವಿಧ ರಾಜ್ಯ ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ಬದಲಾವಣೆ ಮಾಡಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನಾಗಿ ಉತ್ತರ ಪ್ರದೇಶ ಮೂಲದ ಹರೀಶ್ ದ್ವಿವೇದಿ ಅವರನ್ನು ನೇಮಿಸಲಾಗಿದೆ. ಸಹ ಉಸ್ತುವಾರಿಯಾಗಿ ತೆಲಂಗಾಣ ಮೂಲದ ಡಾಕ್ಟರ್ ಕಸಂ ವೆಂಕಟೇಶ್ವರಲು ಅವರನ್ನು ನೇಮಕ ಮಾಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಆದೇಶ ಹೊರಡಿಸಿದ್ದಾರೆ. ಈ ಹಿಂದಿನ ಉಸ್ತುವಾರಿ ರಾಧಾ ಮೋಹನ ದಾಸ್ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಉಸ್ತುವಾರಿಗಳ ಬದಲಾವಣೆಯನ್ನು ಮಾಡಲಾಗಿದೆ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯ ನೀರನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಇಂದು ಒಪ್ಪಿಗೆ ಸೂಚಿಸಿದೆ. ತೆಲಂಗಾಣ ಸರ್ಕಾರದ ಮನವಿಯ ಮೇರೆಗೆ ಮೆಹಬೂಬ್ ನಗರ ಜಿಲ್ಲೆಯಲ್ಲಿರುವಂತಹ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಕೃಷ್ಣಾ ನದಿಗೆ ಅಡ್ಡಲಾಗಿ ಇರುವ ನಾರಾಯಣಪುರ ಅಣೆಕಟ್ಟಿನಿಂದ ಜುರಾಲ ಯೋಜನೆಗೆ ಹಂತ ಹಂತವಾಗಿ 3 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದ್ದಾರೆ. ತೆಲಂಗಾಣ ಮನವಿಯನ್ನು ಪುರಸ್ಕರಿಸಿರುವುದಕ್ಕೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಮೂಡಿಬರಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿಯನ್ನು ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
3: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಶಿಯಲ್

0: ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
1: ಅವರದು ಮಕ್ಕಳಿ ಮನ ಕಗ್ಗಾನ, ನಾವೆಲ್ಲ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀವಿ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಇವತ್ತಿನ ದಿನ ಮಂಡ್ಯದಲ್ಲಿ ಕಬ್ಬಿನ ಬೆಳೆ ಬೆಳೀರಿ, ಏನೇ ಬೆಳೀರಿ, ನಾವು ತಗೊಂತಿರೋ ಬೆಲ್ಲ ಶುಗರ್ ಎಲ್ಲಾನು ಸಕ್ಕರೆ ಎಲ್ಲಾನು ಅವ್ರು ಮಾಡ್ಕೊಟ್ಟಿರೋದು KRS ಡ್ಯಾಮ್ಗೆ ಹಾಕಿರೋದ್ರಿಂದನೇ ಸಾಧ್ಯ ಆಗಿದ್ದು. ಒಬ್ಬ ವಿಜ್ಞಾನಿ ಕೆಲವನ್ನ ಕಂಡಿರಿಬಹುದು, ಆದ್ರೆ ತಾಂತ್ರಿಕ ನಾಲೆಜ್ ಇರೋರು, ಅದು ಪರ್ಟಿಕ್ಯುಲರ್ಲಿ ಇಂಜಿನಿಯರ್ಸ್, ಅವರು ಅದನ್ನ ಒಂದು ಶೇಪ್ ತಂದು ಅದನ್ನ ಸೊಸೈಟಿಗಾಗಿ ಕೊಡ್ತಾರೆ. ಅದ ಕಾಂಬಿನೇಷನ್ ಆಫ್ ವಿಜ್ಞಾನಿ ಅಂಡ್ ಎಂಜಿನಿಯರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಸೊಸೈಟಿ ಟು ಕಮ್ ಅಪ್ ಅಂತ ನನ್ನ ಭಾವನೆ.
0: ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನು ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭ್ಯಂತರರನ್ನು ಎಚ್ಚರಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರಿಂಗ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದ ವಿವಿಧೆಡೆ ಇಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಸ್ವಚ್ಛತೆ ಹಾಗೂ ಆರೋಗ್ಯಕರ ಪರಿಸರ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು, ಅವರ ಆರೋಗ್ಯ, ಸುರಕ್ಷತೆ ಮತ್ತು ಕುಟುಂಬದ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್, ನಿವೇಶನ ಅಗತ್ಯವಿರುವಂತಹ ಎಲ್ಲಾ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಸರ್ಕಾರ ಸೂಚನೆ ನೀಡಿದೆ ಎಂದು ತಿಳಿಸಿದ್ದಾರೆ. ನಗರದ ಸ್ವಚ್ಛತೆಗಾಗಿ ರಾತ್ರೋರಾತ್ರಿ ಶ್ರಮಿಸುವ ಪೌರ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಲು ಆದ್ಯತೆ ನೀಡಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಸ್ವಚ್ಛತಾ ಕಾರ್ಯಾಚರಣೆಗೆ 14 ಟ್ರಾಕ್ಟರ್, 1 ಜೆಸಿಬಿ, 1 ಕಸ ತೆರವು ಯಂತ್ರವನ್ನು ನಿಯೋಜನೆ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲಾ ಯೋಜನೆಗೆ ಕೃಷ್ಣಾ ನದಿಯಿಂದ 3 TMC ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35.
2: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:55. ಇನ್ನೀಗ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಬಹಳ ಪ್ರಸಿದ್ಧ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕನ್ನಡಿಗ ಕೆ ಹೆಬ್ಬಾರ್. ಕಡ್ಡಿ ಮತ್ತು ಎಣ್ಣೆಯನ್ನ ಇಟ್ಟುಕೊಂಡು ಬಾಲ್ಯದ ದಿನಗಳಲ್ಲಿ ಚಿತ್ರಕಲೆ ಮಾಡ್ತಾ ಇದ್ರು ಹೆಬ್ಬಾರ್. ಚಿತ್ರಕಲೆಯಲ್ಲಿ ಭಾರತ ದೇಶದ ಇತಿಹಾಸವನ್ನೇ ಕಟ್ಟಿಕೊಟ್ಟಿದ್ದಾರೆ ಕಲಾವಿದ ಕುಟುಂಬ ಉಡುಪಿ ಜಿಲ್ಲೆ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್ ಕೆ ಹೆಬ್ಬಾರ್. ವಿದ್ಯುಕ್ತವಾಗಿ ಕಲಾ ವ್ಯಾಸಂಗವನ್ನೇ ಮಾಡಿದರು. ಅವರ ಕಲಾ ಜೀವನದ ಆರಂಭ ಹೇಗಾಯಿತು ಅವರ ಧ್ವನಿಯಲ್ಲೇ ಆಲಿಸಿ.
2: ನಮ್ಮಲ್ಲಿ ಯಕ್ಷಗಾನ ಒಂದೇ, ವರ್ಷಕ್ಕೆ ಎರಡೋ ಮೂರೋ ಸಲ ಯಕ್ಷಗಾನ ನಾವು ನೋಡ್ತಿದ್ದೆವು. ವೇಷಭೂಷಣಗಳು ನನ್ನ ಮನಸ್ಸನ್ನು ತುಂಬಿಸಿತ್ತು. ಮನೆ ಗೋಡೆಯ ನಮ್ಮದೊಂದು ಗುಡಿಸಲು, ಆ ಗುಡಿಸಲಿನ ಹಿಂಬದಿಯಲ್ಲಿ ನನ್ನ ತಾಯಿ ಕಪ್ಪು ಎಣ್ಣೆ ದೀಪದ ಕರಿಯನ್ನು ತೆಂಗಿನೆಣ್ಣೆಯಲ್ಲಿ ಕಲಸಿ ಒಂದು ಕಡ್ಡಿಯಿಂದ ಕೊಡ್ತಿತ್ತು ಬರೆಯಲು. ನಾನು ಅದರಿಂದ ಮನ ಬಂದಂತೆ ಕೃಷ್ಣ ಅರ್ಜುನ ಭೀಮ ಬರೆದು ಆನಂದದಿಂದ ಉತ್ಸಾಹವನ್ನು ಕಳೆಯುತ್ತಿದ್ದೆ. ನಾವು ನನ್ನ ತಂದೆಯವರು ತೀರಿ ಹೋದ ನಂತರ ಆ ಗ್ರಾಮವನ್ನೇ ಬಿಟ್ಟೆವು. ನಮಗೇನು ಆಸ್ತಿ ಪಾಸ್ತಿ ಇರಲಿಲ್ಲ. ಇದ್ದದ್ದನ್ನೆಲ್ಲ ಮುಂಚೆ ಕಳ್ಕೊಂಡಿದ್ದರು ತಂದೆಯವರು. ಬೇಕಾದಷ್ಟು ಮನೆ ಮಠ ತೋಟ ಎಲ್ಲ ಇತ್ತು. ಕೆಲವು ವರ್ಷಗಳ ಹಿಂದೆ ಒಮ್ಮೆ ದೂರದಿಂದ ನೋಡಿ ಬಂದೆ. ಹತ್ತಿರ ಹೋಗೋ ಮನಸ್ಸಾಗಲಿಲ್ಲ. ನಾನು ಹುಟ್ಟಿದ ಗುಡಿಸಲಿಗೆ ಮಾತ್ರ ಹೋಗಿ ಬಂದಿದ್ದೆ. ಅಲ್ಲಿ ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದೆವು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು 4 ತಿಂಗಳು ಇಲ್ಲಿ ಚಾಮರಾಜನಗರ ಟೆಕ್ನಿಕಲ್ಪೇಟೆಯಲ್ಲಿ ಪ್ರಯತ್ನ ಮಾಡಿದ್ದೆ ಕಲೀಲಿಕ್ಕೆ. ನನಗೇನು ಅಷ್ಟೊಂದು ಒಗ್ಗಲಿಲ್ಲ. ಪುನಃ ಉಡುಪಿಗೆ ಹೋಗಿ ಒಬ್ಬ ಫೋಟೋಗ್ರಾಫರ್ ಬಳಿಯಲ್ಲಿ ರೀಟಚಿಂಗ್ ಮಾಡ್ತಾ ಕೂತ್ಕೊಂಡೆ. ಅವರು ಭಾಳ ಒಳ್ಳೆಯವರು, ಶ್ರೀನಿವಾಸರಾವ್ ಅಂತೇಳಿ.

0: ಅವರು ಒಂದು ವರ್ಷ ನಂತರ ಸಂಬಳ ಕೊಡ್ತಿದ್ರು, ಊಟ ಜೀವನ ಹೋಗ್ತಿತ್ತು. ಮತ್ತೆ ಒಂದು ದಿವಸ ಅವರೇ ನೀವು ಅಡ್ವೈಸ್ ಮಾಡಿದರು, ನೀನು ಬೊಂಬೈಗೆ ಹೋದರೆ ನಿನಗೆ ಬೇಕು ತುಂಬ ಹಣ ಸಂಪಾದಿಸ್ಬೋದು, ಬೇಕಿದ್ದರೆ ಡ್ರಾಯಿಂಗ್ ಕೂಡ ಮುಂದೆ ಕಲಿಬೋದು, ನೋಡು ಏನಾಗ್ತದೆ ಅಂತೇಳಿ. ಅಣ್ಣ ಹೇಗೂ ಇದ್ದಾನೆ, ಸರಿ ಅಂಥೇಳಿ ಮುಂಬೈಗೆ ಬಂದೆ. ಮುಂಬೈಲಿ ಇದೇ ಕೆಲಸ, ಅದೇ ಫೋಟೋ ರಿಟಚಿಂಗ್ ಮಾಡುವಂಥ ದೊಡ್ಡದನ್ನು ಸ್ಟುಡಿಯೋದಲ್ಲಿ ಸೇರಿಕೊಂಡು ಸಿಕ್ಕಿತು. ಮತ್ತು ತಾಯಿ ಒಬ್ಬರನ್ನು ಅವರನ್ನು ತರಿಸಿದೆವು, ನಾನು ತಾಯಿ ಅಣ್ಣ. ಅಣ್ಣನಿಗೆ ಮದುವೆ ಆಗಿತ್ತು ಆ ಮಧ್ಯ, ಅವನ ಹೆಂಡತಿ. ಈ ನಾಲ್ಕು ಜನ ಒಂದು ಫ್ಲ್ಯಾಟ್ ಮಾಡಿಕೊಂಡು ಚಿಕ್ಕದೊಂದು ಇದ್ದೆವು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸುದೈವದಿಂದ ದಂಡಾವತಿ ಮಾಸ್ತರು ಎಂಬವರ ನೂತನ ಕಲಾ ಮಂದಿರ ಅದು ಅದರ ಸಂಪರ್ಕವಾಯಿತು. ತನ್ನ ಮಗನಿಗಿಂತ ಹೆಚ್ಚಿನ ಪ್ರೇಮದಿಂದ ನನ್ನನ್ನು ನೋಡಿಕೊಂಡು ಮುಂಜಾನೆಯ 7 ಗಂಟೆಯಿಂದ 9 ಗಂಟೆವರೆಗೆ ಶಿಕ್ಷಣ ಕೊಡುತ್ತಿದ್ದರು. ಆ ಟೈಮ್ನಲ್ಲಿ ವರ್ಷದ ಅಂತ್ಯದಲ್ಲಿ ಹೊರಗಿನಿಂದಲೂ ಹೋಗಿ ಜೆ ಜೆ ಸ್ಕೂಲಿನ ಪರೀಕ್ಷೆಗೆ ಕೂತ್ಕೊಳ್ಳುವ ಅವಕಾಶ ಇತ್ತು. ತಾನು ಮಾಡಿದ ಕೆಲಸವನ್ನು ತೋರಿಸಿ ಅದರಿಂದ ಅವರು ಶಿಫಾರಸು ಮಾಡುತ್ತಿದ್ದರು. ಹೀಗಾಗಿ 4ನೇ ವರ್ಷದ ಅಡ್ವಾನ್ಸ್ ಎಕ್ಸಾಮಿನೇಷನ್ವರೆಗೆ ಹೀಗೆ ಮಾಡಿಕೊಂಡಿದ್ದೆ, ಹಗಲಿಡೀ ಶಾಲೆ. ಈ ಮಧ್ಯದಲ್ಲಿ ಮದುವೆ ಆಗಿತ್ತು, ಆದರೆ ಹೆಸರಿಗಷ್ಟೇ ಮದುವೆ ಆದದ್ದು. ಐ ಡಿಡ್ ನಾಟ್ ಲಿವ್ ಎ ಫ್ಯಾಮಿಲಿ ಲೈಫ್, ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ಬೇರೆ ಯಾವ ಥರದ ಸಂಭ್ರಮಕ್ಕೂ ಸುಖ ವಿಹಾರಕ್ಕೂ ಅಲ್ಲಿ ಎಡೆ ಇರಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ದಿಡಿಮೇಲೆ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೂ 38ರಲ್ಲಿ ಡಿಪ್ಲೊಮಾ ಆದ ನಂತರ ನನ್ನ ಜೀವನದ ಎಲ್ಲ ಬೇರೆಯಾಯಿತು. ನನಗೆ ಚಾರ್ಲ್ಸ್ ಜಿರಾಡ್ ಎಂಬ ಡೈರೆಕ್ಟರ್ ಆಫ್ ಆರ್ಟ್, ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್, ಸ್ಕೂಲ್ ಆಫ್ ಆರ್ಟ್, ಅವರು ನನ್ನ ಮೇಲೆ ಮಮತೆಯಿಂದ ಪುನಃ ಅಲ್ಲೇ ಉಪಾಧ್ಯಾಯ ವೃತ್ತಿಗೆ ಹಾಕಿದರು. ಈವ್ನಿಂಗ್ ಕ್ಲಾಸ್ ತೆರೆದರು ನನಗಾಗಿ. 38ರಿಂದ 45ವರೆಗೆ ಅವರಿದ್ದರು. ಅವರು ಹೋದ ನಂತರ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಉಳಿಲಿಕ್ಕೆ ಉಳಿದುಕೊಂಡೆ. ಇದಕ್ಕೂ 3ಕ್ಕೂ ನನ್ನ ತಾಯಿಯನ್ನು ನೆನೆಸಿಕೊಳ್ತೇನೆ, ನನ್ನ ಅಣ್ಣನನ್ನು ನೆನೆಸಿಕೊಳ್ತೇನೆ, ನನ್ನ ಹೆಂಡತಿಯನ್ನು ಕೂಡ. ಯಾಕಂದರೆ ಅವಳು ತನ್ನ ಯಾವತ್ತೂ ಡಿಮ್ಯಾಂಡ್ ನನ್ನ ಮೇಲೆ ಮಾಡಲಿಲ್ಲ. ಹೀಗಾಗಿ ಎಲ್ಲ ಅನುಕೂಲ ಆಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಕೆಕೆ ಹೆಬ್ಬಾರ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಅಂಶಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ಹೊಸ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ನಿಯೋಗ ಮಾಹಿತಿ ನೀಡಿದೆ. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮರೆಡ್ಡಿ ಮಾರ್ಗದ 108 ಕಿಲೋಮೀಟರ್ಗಳಷ್ಟು ರೈಲು ಮಾರ್ಗದಲ್ಲಿ ಕವಚ್ 3.2 ಇಂದ ಕವಚ್ 4.0 ಮೇಲ್ದರ್ಜೆಗೇರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ಕಳೆದ 12 ವರ್ಷಗಳಲ್ಲಿ 23,000 ಹೆಚ್ಚು ಬಡ್ತಿ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಕೇಂದ್ರ ಸಚಿವಾಲಯದ ಗ್ರೂಪ್ ಸಿ ವರ್ಗದ ನೌಕರರ ಸಂಘದ ಪ್ರತಿನಿಧಿಗಳ ಜೊತೆಗೆ ಇಂದು ಸಂವಾದ ನಡೆಸಿ ಅವರು ವಿಷಯ ತಿಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲದ ಅವಕಾಶ ನೀಡುವ ಅಗತ್ಯವಿದೆ. ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸುವಂತೆ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭಾಧ್ಯಕ್ಷರಿಗೆ ಸಲಹೆ ನೀಡಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.74 ರೂಪಾಯಿಯಷ್ಟಾಗಿದೆ. ಜಪಾನ್ನ ಐಚಿಯಾದಲ್ಲಿ ಇಂದು ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾ ವಿರುದ್ದ 3-1 ಅಂತರದಲ್ಲಿ ಸೋಲನ್ನು ಅನುಭವಿಸಿದ ಭಾರತದ ಪುರುಷರ ಬ್ಯಾಡ್ಮಿಂಟನ್ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಸೆಕೆಂಡ್ಗಳಾಗಿದೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಚಿತ್ರಗೀತೆಗಳನ್ನ ಕೇಳೋಣ. ಹುಡುಗಾಟ ಚಿತ್ರದ ಗೀತೆ, ಗೀತೆಯನ್ನು ಹಾಡಿದ್ದಾರೆ ಜೆಸ್ಸಿ ಗಿಫ್ಟ್, ವಸುಂಧರಾ ದಾಸ್, ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

ಗುಣಸಿಂಧೀರ್ಘಕ್ಕೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:17 ಗಾನ ವಜಾನ ಕಾರ್ಯಕ್ರಮದಲ್ಲಿ ಸಖತ್ತಾಗಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ದೀರ. ಆದಿತ್ಯ ಚಿತ್ರದ ಗೀತೆ ವಿಜಯಶ್ರೀ ಅವರು ಹಾಡಿದ್ದಾರೆ, ಶ್ರೀರಂಗ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು. ಹೀಗೋ ಹಾಗೋ ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು. ಸಾಗಿ ಮುಗಿಯುವುದು ಮುಗಿದು ಮರೆಯುವುದದೆ ನರಸುಕೃತ ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ. ಸಾಗಿ ಮುಗಿಯುವುದು ಮುಗಿದು ಮರೆಯುವುದದೆ ನರಸುಕೃತ ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ.

ಸಾವು ಇದೆಯಲ್ಲ ಮನುಷ್ಯನಿಗೆ ಬಹಳ ಕಾಡದಂಥದ್ದು ಪ್ರಜ್ಞೆ. ಆದರೆ ಸಾವು ಸ್ನೇಹಿತ, ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಗೀತಾಂಜಲಿಯಲ್ಲಿ, ಡೆತ್ ಮೈ ಫ್ರೆಂಡ್ ಈಸ್ ವೇಟಿಂಗ್ ಎಟ್ ಮೈ ಡೋರ್ಸ್ ಅಂತ. ನನ್ನ ಸ್ನೇಹಿತ ನನ್ನ ಸಾವು ಅಂತ ಹೇಳ್ತಾರೆ. ಹೆಂಗೆ ಬರೀತಾರೆ, ಸಾವು ನನ್ನ ಮುಕ್ತಿ ಕೊಡುವಂಥದ್ದು ಹೇಳ್ತಾರೆ. ಹಾಗೋ ಹೇಗೋ ಹೀಗೋ ಜನುಮ ಕಥೆ ಮುಗಿಯುವುದು, ಹೀಗೋ ಹಾಗೋ ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು, ಸಾಗಿ ಮುಗಿಯುವುದು, ಮುಗಿದು ಮರೆಯುವುದು, ಅದೇ ನರನ ಸುಕೃತ. ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ, ಎಷ್ಟು ಚಂದ. ಜೀವನ ಹೇಗೋ ಮುಗಿತದಪ್ಪ, ಬೇಡ ಅಂದ್ರೂ ಮುಗಿತದಲ್ಲ. ಹೀಗೋ ಹಾಗೋ ಹೇಗೋ ಈ ಜನ್ಮ ಕಥೆ ಮುಗಿದು ಹೋಗ್ತದೆ. ಈಗ ಮುಗಿತದೋ ಆಗ ಮುಗಿತದೆ, ಯಾವಾಗಲೂ ಮುಗಿದು ಹೋಗ್ತದೆ. ಸಾಗಿ ಮುಗಿಯುವುದು, ಮುಗಿತದೇ ಇದಲ್ಲ ಅದೇ ಮುಖ್ಯ. ಮುಗಿದು ಮರೆಯುವುದೇ, ಮುಗಿದು ಮರೆತು ಹೋಗ್ತದಲ್ಲ ಅದೇ ನರ ಸುಕೃತ, ಮನುಷ್ಯನ ಪುಣ್ಯ ಅದು. ಕಲ್ಪನೆ ಮಾಡ್ಕೊಳ್ಳಿ, ಚಿರಂಜೀವಿ ಆಗಿದ್ರೆ ಏನು ಶಾಪ ಅದು? ಭೀಷ್ಮರಿಗೆ ಇಚ್ಛಾಮರಣಿ ಆಗುವಂಥದ್ದು ವರ ಅಲ್ಲ, ಶಾಪ ಅದು. ಎಷ್ಟು ಕಷ್ಟಪಡ್ಬೇಕು ಭೀಷ್ಮರು, ಅವ್ರ ಅಣ್ಣ ತಮ್ಮಂದ್ರೆ ಹೋಗ್ಬಿಟ್ರಿ ಏಳು ಜನ ಕಡೆ ಉಳ್ಕೊಂಡು ವಸು, ಅಷ್ಟಾವಸು ಉಳ್ಕೊಂಡಿದ್ದು. ಏನು ಕಷ್ಟ ನೋಡ್ಬೇಕು, ತನ್ನ ಮುಂದೆ ಮೊಮ್ಮಕ್ಕಳು ಸಾಯೋದು ನೋಡ್ಲಿಲ್ವೇ, ತನ್ನ ಮಗ ಕುರುಡಾದದ್ದು. ಏನು ನೋಡೋಕೆ ಸಂತೋಷ ಏನಿದೆ ಭೀಷ್ಮರ ಜೀವನದಲ್ಲಿ? ಇಚ್ಛಾ ಮರಣ ಅನ್ನುವಂಥದ್ದು ವರ ಅಲ್ಲ. ಅದಕ್ಕೆ ನಮ್ಮ ಚೀನಾ ದೇಶದಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮಲ್ಲಿ ಶತಮಾನಂ ಭವತಿ ಅಂತ ಹೇಳ್ತೀವಿ ನಮಸ್ಕಾರ ಮಾಡಿದ ತಕ್ಷಣ 100 ವರ್ಷ ಬಳಿ ಅಂತ. ಚೈನಾದಲ್ಲಿ ಎಂದೂ ತಪ್ಪಿ ಕೂಡ ಹೇಳಲ್ಲ, ಅವ್ರು ಹೇಳೋ ಮಾತು ತುಂಬ ಚೆಂದ. ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆಸ್ ಲಾಂಗ್ ಆಸ್ ಯುವರ್ ಗುಡ್ ಹೆಲ್ತ್, ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆಸ್ ಲಾಂಗ್ ಆಸ್ ಯುವರ್ ಮೆಂಟಲ್ ಪೀಸ್, ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಆಲ್ವೇಸ್. ಇಂಥ ದೊಡ್ಡ ಮಾತದು, ನಿಮಗೆ ಆರೋಗ್ಯ ಚೆನ್ನಾಗಿರುವಷ್ಟು ದಿವಸ ಮಾತ್ರ ಬದುಕಿಪ್ಪ. ಬದುಕಿದ್ದೇನೆ, ಆರೋಗ್ಯ ಎಲ್ಲ ಒದ್ದಾಡ ಹೋಗ್ತಾರೆ, ನಳೋದು ನೋಡಿಲ್ವಾ? 4 ವರ್ಷ ಹಾಸಿಗೆ ಸಂವಸ್ಬಿಡ್ತಾರೆ, ಸಾಕಪ್ಪ ಮುಕ್ತಿ ಸಿಕ್ಕರೆ ಸಾಕು. ಆರೋಗ್ಯ ಚೆನ್ನಾಗಿರುವವರೆಗೂ ದೇಹ ಇರಲಿ. ಕೆಲವರು ದೇಹ ಆರೋಗ್ಯ ಚೆನ್ನಾಗಿದೆ, ಒಳಗೆ ಕುದೀತಾ ಇದೆ, ಮೆಂಟಲ್ ಹಾಸ್ಪಿಟಲ್ ತಲೆ ಕೆಟ್ಟೋಗಿದೆ, ಏನು ಮಾಡೋದು, ಜೀವ ಅರ್ಥ ಇಲ್ಲ. ಅದಕ್ಕೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುವ ದೈಹಿಕ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಮನಸ್ಸಿನ ಸ್ಥಿತಿ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಹಾಗೆ ಎಂದೋ ಮುಗಿತದಲ್ಲ ಜೀವನ, ಎಂದೋ ಬೆಟ್ಟ ತುದಿಯಲ್ಲಿ ಹುಟ್ಟಿದಂಥ ನದಿ ಹೋಗಿ ಸಮುದ್ರ ಸೇರ್ತದಲ್ಲ ಒಂದು ದಿವಸ, ಅದೇ ನರ ಸುಕೃತಿ. ಮುಗಿತದೆ ಅನ್ನೋದೇ ನರನ ಪುಣ್ಯ, ಅದು ಜೀವನದ ಪುಣ್ಯ. ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ, ಕಣ್ಣಿಗೆ ಕಾಣಿಸ್ಲಾರದೆ ಮರೆಯಾಗಿ ಹೋಗ್ತೀವಲ್ಲ ಅದೇ ಮುಕ್ತಿ. ಭೂಗತ ಸ್ಥಿತಿ, ಕಣ್ಣಿಗೆ ಕಾಣಿಸ್ಲಾರದೆ ಮರೆಯಾಗಿ ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಮುಕ್ತಿ ಅಂತ ಹೇಳ್ತಾರೆ.

ಮಾನಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಮೃತ್ಯುವಿಂ ಭಯವೇಕೆ ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ.

0: ಮೃತ್ಯು ಬಗ್ಗೆ ಹೆದರಿಕೆ ಯಾಕೆ ನಮಗೆ? ಯಾಕೆ ಹೆದರಿಕೆ ಬೇಕು? ಮೃತ್ಯು ಎಂಬ ಭಯವೇಕೆ? ಯಾಕೆ ಸಾವಿನ ಬಗ್ಗೆ ಹೆದರಿಕೆ ನಮಗೆ? ದೇಶಾಂತರ ಕೊಯ್ವ ಮಿತ್ರನಾಥಂ, ಈ ದೇಶ ಮತ್ತೊಂದು ದೇಶ ಕರ್ಕೊಂಡು ಹೋಗುವಂಥ ಸ್ನೇಹಿತ ಅವನು. ಇದೇ ಮಾತನ್ನೇ ನೋಡಿ ದೊಡ್ಡವ್ರ ಮಾತಲ್ಲಿ ಹೇಗೆ ಬರ್ತದೆ. ಏಡ್ಸ್ ಹೇಳ್ತಾನೆ, ಎಂಥ ಅದು ವಂಡರ್ಫುಲ್ ಮಾತು ಹೇಳ್ತಾನೆ. ಏಡ್ಸ್ ಹೇಳ್ತಾನೆ ಅವನು ತನ್ನ ವೆಸ್ಟ್ ಲ್ಯಾಂಡ್ ಕವನದಲ್ಲಿ, ಮಹಾಕಾವ್ಯದಲ್ಲಿ ಹೇಳ್ತಾನೆ, ಸಾವು ನನ್ನ ಮಿತ್ರ ಅಂತ. ಅದನ್ನೇ ಮಾತನ್ನು ಹೇಳ್ತಾರೆ, ದೇಶಾಂತರ ಕೊಯ್ಯುವ ಮಿತ್ರನಾಥನು, ಈ ದೇಶ ಬಿಟ್ಟು ಬೇರೆ ದೇಶ ಕರ್ಕೊಂಡು ಹೋಗ್ತಾನೆ ನನ್ನ. ಚಿತ್ರ ಹೊಸದಿರ್ಪುದಲ್ಲಿ, ಅಲ್ಲೊಂದು ಬೇರೆ ಚಿತ್ರ ಇದೆ, ಹೋಗೋಣ ಹೊಸ ಚಿತ್ರ ಅಲ್ಲಿ. ಸಾತ್ವಿಕದಿ ಬಾಳದವಂ ಎತ್ತಲೇಂ ಬಯವಿಹುದು, ಎಷ್ಟು ಚಂದ ಮಾತು. ನಿಜವಾಗ್ಲೂ ಸತ್ವದಲ್ಲಿ ಬದುಕಿದಂಥವನು, ಸಾತ್ವಿಕನಾಗಿ ಜೀವ ಸಂವಹಿಸಿದವನಿಗೆ ಎಲ್ಲಿ ಹೋದರೆ ಏನಪ್ಪ ಭಯ? ಕಳ್ಳರಿಗೆ ಭಯ, ಪೊಲೀಸರಿದ್ದಾರೆ ಅಂತ. ಸಾತ್ವಿಕನಾದವನಿಗೆ ಯಾರು ಭಯ? ಸಾತ್ವಿಕದಿ ಬಾಳದವಂಗೆ ಸತ್ವರೂಪದಲ್ಲಿ ಬದುಕಿದಂಥವನಿಗೆ ಯಾವ ಭಯ? ಎಲ್ಲಿ ಹೋದರೂ ಭಯ ಅವನಿಗೆ. ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ, ಇದು ಛತ್ರ, ನಾವಿದ್ದೀವಿ ಛತ್ರದಲ್ಲಿದ್ದೀವಿ. ಈ ಛತ್ರ ಏನು, ಆ ಛತ್ರ ಏನು? ಯಾವುದೋ ಊರಿಗೆ ಹೋಗ್ತೇವೆ, ಹೋಟೆಲು ರೂಮ್ ನಂಬರ್ 213 ಏನು ತೊಗೊಂಬರ್ತೀರ ಮನೆಗೆ? ಇಲ್ಲ, ಮತ್ತೊಂದು ಊರಿಗೆ ಮತ್ತೊಂದು ಹೋಟೆಲು, ಮತ್ತೊಂದು ರೂಮು, ಆ ರೂಮ್ ನೆನಪಿಟ್ಕೋತೀವ ನಾವು. ಹಾಗೆ ಬೇರೆ ಬೇರೆ ಊರಿಗೆ ಹೋದಾಗ ಛತ್ರ ಹೇಗೆ ಹೊಸದಾಗಿರ್ತದೋ, ಈ ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತೀವಿ. ಆದ್ದರಿಂದ ಮೃತ್ಯುವೆಂಬ ಭಯ ಬೇಕೆ? ಸಾವಿಗೆ ಹೆದರಿಕೆ ಬೇಡ, ದೇಶಾಂತರ ಕೊಯ್ಯುವಂಥ ಸ್ನೇಹಿತ ಆತ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ.

ಯೋಜನೆ, ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:34:27 7:35 ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047ಕ್ಕೂ ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆ. ಮೂರು ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ವಾರ್ತೆಗಳ ವಿವರ. ಯುವಜನರ ಪ್ರಯತ್ನಗಳ ಮೂಲಕ ಭಾರತ 2047ಕ್ಕೂ ಮುನ್ನವೇ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿರುವ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಷ್ಟ್ರ ಮತ್ತು ಸಮಾಜದ ಹಿತಕ್ಕಾಗಿ ಬಳಕೆಯಾದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಾಂತ್ರಿಕ ಪರಿವರ್ತನೆ ಪ್ರಗತಿಯಲ್ಲಿದೆ. ಇಂದಿನ ಅನೇಕ ಸವಾಲುಗಳಿಗೆ ಬಹುಶಿಸ್ತೀಯ ವಿಧಾನವೇ ಪರಿಹಾರವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ಹೊಸ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಯಾವುದೇ ಸಂಸ್ಥೆಯಲ್ಲಿನ ಚರ್ಚೆಗಳ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ವಿಭಿನ್ನ ದೃಷ್ಟಿಕೋನಗಳು ಸಹಜ. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಡೆಯುವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಭಾಗವೇ ಇದಾಗಿದೆ ಎಂದು ಆಯೋಗ ಒತ್ತಿ ಹೇಳಿದೆ. ಚುನಾವಣಾ ವ್ಯವಸ್ಥೆ ಸುಧಾರಿಸಲು ಆಯೋಗಕ್ಕೆ ತಮ್ಮ ಸಲಹೆಗಳನ್ನು ನೀಡಲು ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೂ ಸಂಪೂರ್ಣ ಅಧಿಕಾರವಿದೆ.

0: ಬಿಹಾರ, ಕೇರಳಂ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ಚುನಾವಣೆಗಳನ್ನು ಹಾಗೂ ಈ ಅವಧಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಇತರ ಪ್ರಕ್ರಿಯೆಗಳನ್ನು ಆಯೋಗ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಸಿದೆ. ಆಯೋಗ ಹೊರಡಿಸುವ ಎಲ್ಲ ಅಧಿಕೃತ ಆದೇಶಗಳು, ನಿರ್ಧಾರಗಳು ಮತ್ತು ಆಡಳಿತಾತ್ಮಕ ನಿರ್ದೇಶನಗಳು ಸಂಪೂರ್ಣ ಕಾನೂನು ಮಾನ್ಯತೆಯನ್ನು ಹೊಂದಿರುತ್ತವೆ ಮತ್ತು ಸ್ಥಾಪಿತ ಶಾಸನಬದ್ದ ಕಾರ್ಯವಿಧಾನಗಳನ್ನು ಅನುಸರಿಸುತ್ತವೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೌಟ್ ಅವರು ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗವಹಿಸಿದರು. ಈ ಮೂವರು ಸಚಿವರು ಬಾಹ್ಯಾಕಾಶ, ಇಂಧನ, ಕೃತಕ ಬುದ್ಧಿಮತ್ತೆ ಹಾಗೂ ಸಂಸ್ಕೃತಿ ಮತ್ತು ಪರಂಪರೆಯಂತಹ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿನ ತ್ರಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಕುರಿತಾಗಿಯೂ ಚರ್ಚಿಸಿದರು. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ತ್ರಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ವಿಸ್ತರಿಸಲು ಹಾಗೂ ಭಾರತ, ಫ್ರಾನ್ಸ್ ಮತ್ತು ಯುಎಇ ನಡುವೆ ಇರುವ ಬಲವಾದ ಮತ್ತು ಸ್ನೇಹಪರ ಸಂಬಂಧಗಳನ್ನು ಇನ್ನಷ್ಟು ವೃದ್ಧಿಸಲು ಈ ಮೂವರೂ ಸಚಿವರು ಒತ್ತು ನೀಡಿದರು. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮಾರೆಡ್ಡಿ ಮಾರ್ಗದ 108 ಕಿಲೋಮೀಟರ್ಗಳಷ್ಟು ರೈಲು ಮಾರ್ಗದಲ್ಲಿ ಕವಚ್ 3.2 ಇಂದ ಕವಚ್ 4.0ಗೆ ಮೇಲ್ದರ್ಜೆಗೇರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕವಚ್ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯಾಗಿದ್ದು ರೈಲುಗಳ ಸುರಕ್ಷಿತ ಸಂಚಾರಕ್ಕೆ ನೆರವಾಗುತ್ತದೆ. ನಿಗದಿತ ವೇಗಮಿತಿಯನ್ನು ಕಾಯ್ದುಕೊಳ್ಳಲು ಚಾಲಕರಿಗೆ ಸಹಾಯ ಮಾಡುವ ಈ ವ್ಯವಸ್ಥೆ ಅಗತ್ಯವಿದ್ದಲ್ಲಿ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಸಿಗ್ನಲ್ ಉಲ್ಲಂಘನೆ, ಅತಿಯಾದ ವೇಗ ಹಾಗೂ ರೈಲುಗಳ ನಡುವೆ ಸಂಭವಿಸಬಹುದಾದ ಡಿಕ್ಕಿಯ ಅಪಾಯವನ್ನು ಕಡಿಮೆ ಮಾಡಲು ಇದು ನೆರವಾಗಲಿದೆ. ಅಪಾಯದ ಸಂದರ್ಭಗಳಲ್ಲಿ ಹಾಗೂ ಪ್ರತಿಕೂಲ ಹವಾಮಾನದಲ್ಲಿಯೂ ಸುರಕ್ಷಿತ ರೈಲು ಸಂಚಾರಕ್ಕೆ ಕವಚ್ ಸಹಕಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ವಿವಿಧ ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೆ ಏರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯಳಿದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ನವದೆಹಲಿಯಲ್ಲಿ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಸಮ್ಮೇಳನದ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಫಿಜಿಯಲ್ಲಿ ನಡೆಯಲಿರುವ ಪ್ರಿಕಾಪ್ ಮತ್ತು ಟರ್ಕಿಯಲ್ಲಿ ನಡೆಯಲಿರುವ COP31 ಸಮ್ಮೇಳನಗಳ ಪ್ರಮುಖ ಕಾರ್ಯಸೂಚಿಗಳ ಕುರಿತು ತಾವು ಚರ್ಚಿಸಿರುವುದಾಗಿ ಸಚಿವ ಭೂಪೇಂದ್ರ ಯಾದವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. COP31 ಸಮ್ಮೇಳನದ ಅಧ್ಯಕ್ಷರಾಗಿ ಆಸ್ಟ್ರೇಲಿಯಾ ನಿರ್ವಹಿಸುತ್ತಿರುವ ಪಾತ್ರಕ್ಕೆ ಬೆಂಬಲ ನೀಡುವ, ಪಾಲುದಾರನಾಗಿ ಮುಂದುವರಿಯುವ ಭಾರತದ ಬದ್ಧತೆಯನ್ನು ಸಚಿವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ವೇಟ್ಲಿಫ್ಟಿಂಗ್, ಸಾಫ್ಟ್ ಟೆನಿಸ್ ಹಾಗೂ ಶೂಟಿಂಗ್ನಲ್ಲಿ ಹಲವು

0: ಪದಕಗಳನ್ನು ಗೆದ್ದಿದೆ. ಮಹಿಳೆಯರ ಸ್ಕೀಟ್ ಶೂಟಿಂಗ್ ತಂಡದಲ್ಲಿ ರೈಸಾ ದಿಲಾನ್, ಮಹೇಶ್ವರಿ ಚೌಹಾಣ್ ಮತ್ತು ಪರಿನಾಜ್ ದಲಿವಾಲ್ 331 ಅಂಕಗಳೊಂದಿಗೆ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ತಂಡದ ಅನಂತಜೀತ್ ಸಿಂಗ್ ನರೂಕ, ಮೈರಾಜ್ ಅಹಮದ್ ಖಾನ್ ಮತ್ತು ಭೌತೇಜ್ ಸಿಂಗ್ ಗಿಲ್ 346 ಅಂಕಗಳೊಂದಿಗೆ ಕಂಚಿನ ಪದಕ ಪಡೆದಿದ್ದಾರೆ. ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಇದು ಮೀರಾಬಾಯಿ ಚಾನು ಅವರ ಮೊದಲ ಪದಕವಾಗಿದೆ. ಸಾಫ್ಟ್ ಟೆನಿಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಜಪಾನ್ನ ಟಕೂಯ ಕುರುಸಾಕಾ ವಿರುದ್ದ 2-4 ಅಂತರದಲ್ಲಿ ಸೋತ ಜೈಮೀನಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದು ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನಿಸ್ನಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಸೇರಿದಂತೆ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ. ಜಪಾನ್ನ ಐಚಿಯಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾ ವಿರುದ್ದ 3-1 ಅಂತರದಲ್ಲಿ ಸೋಲನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಆರಂಭಿಕ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಅವರು ಶಿಯುಕಿ ವಿರುದ್ದ 21-16, 21-18 ಅಂತರದಲ್ಲಿ ಸೋತರು. ನಂತರ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಹಾಲಿ ವಿಶ್ವ ಚಾಂಪಿಯನ್ಗಳಾದ ಲಿಯಾಂಗ್ ವೈಕೆಂಗ್ ಮತ್ತು ವಾಂಗ್ಚಾಂಗ್ ವಿರುದ್ದ 21-11, 22-20 ಅಂತರದಲ್ಲಿ ಗೆಲುವು ಸಾಧಿಸಿ ಪಂದ್ಯದ ಸಮಬಲಕ್ಕೆ ಕಾರಣರಾದರು. ನಂತರ ಆಯುಷ್ ಶೆಟ್ಟಿ ಲೀ ಶೆಫಿಂಗ್ ವಿರುದ್ದ 21-19, 21-13 ಅಂತರದಲ್ಲಿ ಸೋತರು. ನಾಲ್ಕನೇ ಪಂದ್ಯದಲ್ಲಿ ಹರಿಹನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಚೀನಾದ ಹಿಜಿ ಟಿಂಗ್ ಮತ್ತು ಲಿಯು ಯಿ ವಿರುದ್ದ 21-16, 17-21, 21-9 ಅಂತರದಲ್ಲಿ ಪರಾಭವಗೊಂಡರು. ಈ ಕಂಚಿನ ಪದಕದೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 12 ಏರಿಕೆಯಾಗಿದೆ. ಇದರಲ್ಲಿ 1 ಚಿನ್ನ, 5 ಬೆಳ್ಳಿ ಮತ್ತು 6 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047 ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಭೆ, 3 ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 7:45.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಹೊಡೆನೂರು ಉಷಾ ಪರಮೇಶ್ ಅರಕಲ್ಗೂಡ್ ತಾಲೂಕಿನಿಂದ ಇವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಜಿ ಎಸ್ ಚಂದನಾ ಚಿತ್ರದುರ್ಗದಿಂದ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಮಳೆಯ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಮಳೆ ತುಂಬಾ ಚೆನ್ನಾಗಿ ಸುರಿಯಿತು ಅಂತ ಹೇಳ್ತಾರೆ. ಹಾಗೆ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ತಾಲೂಕು ಬೆಳಗನೂರು ಗ್ರಾಮದಿಂದ ಬಸವರಾಜ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಹುಳಗಮಾನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀ ಹೂಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವರು ಯಾರು ಹೆಸರು ಬರೆದುಕೊಳಿಸಿ, ನಂಬರ್ ರನ್ನಿಂಗ್ ವಿತ್ 8048, ಇವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶಿವನಗರದಿಂದ ಟೈಲರ್ ಚೇತನ್ ಅವರ ಸಂದೇಶ ಬಂದಿದೆ. ಹಾಗೆ ಇವರು ಕಳಿಸ್ಕೊಟ್ಟಿದ್ದಾರೆ. ಮೈಸೂರಿನಿಂದ ಮಂಗಳಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ವಿಜಯಪುರದಿಂದ ಅನಂತ ಟಿಕಾರೆ ಇವರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಕೆ ಆರ್ ಅವರು ಕೂಡ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಹಾಗೆ ಚನ್ನರಾಯಪಟ್ಟಣದಿಂದ ಕೃಷ್ಣಪ್ಪ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ಯಾರು ಕಳಿಸ್ಕೊಟ್ಟಿದ್ದಾರೆ, ಡಾಕ್ಟರ್ ಅನಂತ ಕುಮಾರ್ ಅರಸು ಕಡಬ ಗುಬಿ ತಾಲೂಕಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆ ಜಯರಾಮ್ ಮೂರ್ತಿ ಮತ್ತಿಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನುಷಾ ಇವರು ಕೂಡ ಈಗಷ್ಟೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶಶಿಕಲಾ ಮಾದಯ್ಯ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲ್ತಿ.

0: ಸೇಫ್ಟಿ ಕಾರ್ಯಕ್ರಮದಲ್ಲಿ ಗಾನ ಬಜಾನ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಡಳಿತ ಪಕ್ಷದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಲು ಮುಂದಾಗಿರುವುದು ರೈತರ ಬದುಕಿಗಾಗಿಯೇ ಹೊರತು ಪಕ್ಷಾಂತರಗೊಳ್ಳಲು ಅಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆ ವೇಳೆ ಪ್ರತಿಪಕ್ಷಗಳು ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜೀನಾಮೆ ಪತ್ರದ ಪ್ರತಿಯನ್ನ ಪ್ರದರ್ಶಿಸಿ ಗದ್ದಲ ಎಬ್ಬಿಸಿದಾಗ ಮುಖ್ಯಮಂತ್ರಿ ಈ ಸಮರ್ಥನೆ ನೀಡಿದ್ದಾರೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶಾದ್ಯಂತ ರಾಜ್ಯ ಮಟ್ಟದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚಿಸಲಾಗಿದೆ ಎಂದು ಗೃಹ ಇಲಾಖೆ ತಿಳಿಸಿದೆ. ಭಾರತೀಯ ವಾಯುಪಡೆಗಾಗಿ ಶಸ್ತಾಸ್ತ್ರಗಳು ಮತ್ತು ಸಂಬಂಧಿತ ಉಪಕರಣಗಳ ಖರೀದಿಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 810 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೋಟ್ ಅವರು ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಮತೋಲಿತ ಆಹಾರ, ಶಿಸ್ತುಬದ್ಧ ಜೀವನ ಕ್ರಮ, ಉತ್ತಮ ನಿದ್ರೆ, ಯೋಗ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದ ಮೂಲಕ ಜೀವನಶೈಲಿ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟಲು ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲು ಆಯುರ್ವೇದ ಸಮಗ್ರ ಪರಿಹಾರ ಒದಗಿಸುತ್ತದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ. ಮಹಾರಾಷ್ಟದ ನಾಗಪುರದಲ್ಲಿ ನಡೆದಂತಹ 11ನೇ ಆಯುರ್ವೇದ ದಿನಾಚರಣೆಯ ರಾಷ್ಟೀಯ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷಿಣ ಪಶ್ಚಿಮ ರೈಲ್ವೆಯ ಬೆಂಗಳೂರು ವಿಭಾಗದಲ್ಲಿ ರೈಲು ಹಳಿಗಳ ನಿರ್ವಹಣೆ ಮತ್ತು ಸುರಕ್ಷತಾ ತಪಾಸಣೆ ಕಾಮಗಾರಿ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಕುಪ್ಪಂ ಮಾರ್ಗದ ರೈಲುಗಳ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಐಜಿ ನಗೋಯ ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನಿಸ್ನಲ್ಲಿ ಭಾರತದ ಪುರುಷರ ಸಿಂಗಲ್ಸ್ನಲ್ಲಿ ಜಪಾನ್ನ ಟಕುಯ ಕುರೋಸಾಕಾ ವಿರುದ್ಧ 2-4 ಅಂತರದಲ್ಲಿ ಸೋತ ಜೈ ಮೀನಾ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನಿಸ್ನಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 8:02:50.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನ.

0: ಸ್ವಾಗತಿಸುತ್ತಿದೆ. ನಮ್ಮ ಸರಸ್ ಮೇಳ 2026 ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಇಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಕಾರ್ಯಕ್ರಮ ಮಧುರ ಆಲಾಪ. ಕನ್ನಡ ಮತ್ತು ಹಿಂದಿ ಹಾಡುಗಳು ನಿಮಗಾಗಿ.

ಸಿಂಧೂರ ತಿಲಕ ಚಿತ್ರದ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆಯ ಗೀತೆಯಾಗಿತ್ತು, ಉಪೇಂದ್ರ ಕುಮಾರ್ ಅವರ ಸಂಗೀತ. ತುತ್ತಮುತ್ತ ಚಿತ್ರದ ಒಂದು ಸುಂದರ ಹಾಡು, ಚಿತ್ರ ಅವರ ದನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಇದುವರೆಗೆ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳನ್ನು ಕೇಳಿದ್ರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ಸಮಯ ಇನ್ನೇನು 9 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9:27. ಹಿಂದಿ ಮೆಲೋಡಿಸ್ ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಕನ್ನಡ.

ಇದುವರೆಗೆ ಹಿಂದಿ ಮೆಲೋಡಿಸ್ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಹಲವಾರು ನಮ್ಮ ಸ್ನೇಹಿತರು ನಮಗೆ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಕೌಡ್ಲೆ ರವಿ ಅಂಜನಾನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರು ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿಯಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಶಾಲಿನಿ ಮುರಳೀಧರ್ ಇವರು ಕೂಡ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ.

ಅನುಷ ಅವರ ಸಂದೇಶ ಬಂದಿದೆ. ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ಯಾರು ಕಳಿಸ್ಕೊಟ್ಟಿದ್ದಾರೆ? ನಂಬರ್ ಎಂಡಿಂಗ್ ವಿತ್ 1109 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸಿ ಅಗತ್ಯ ಆರ್ಥಿಕ ನೆರವು ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿಂದು ಮನವಿ ಮಾಡಿದ್ದಾರೆ. ತೆಲಂಗಾಣ ಸರ್ಕಾರದ ಮನವಿಯ ಮೇರೆಗೆ ಮೆಹಬೂಬ್ ನಗರ ಜಿಲ್ಲೆಯಲ್ಲಿರುವಂತಹ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಕೃಷ್ಣಾ ನದಿಗೆ ಅಡಲಾಗಿರುವ ನಾರಾಯಣಪುರ ಅಣೆಕಟ್ಟೆನಿಂದ ಜುರಲಾ ಯೋಜನೆಗೆ ಹಂತ ಹಂತವಾಗಿ 3 TMC ನೀರನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದ್ದಾರೆ. ಭಾರತದಲ್ಲಿ ಪ್ರವಾಸೋದ್ಯಮವು ಜ್ಞಾನ ಮತ್ತು ನೂತನ ಅವಕಾಶಗಳ ಅನ್ವೇಷಣೆಯ ಪುರಾತನ ಪರಂಪರೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ರಸ್ತೆ, ವಿಮಾನ, ರೈಲು, ಜಲಮಾರ್ಗ ಮತ್ತು ಸಂಪರ್ಕ ಕ್ಷೇತ್ರಗಳಲ್ಲಿ ಆಗಿರುವ ಅಭಿವೃದ್ಧಿಯಿಂದ ಪ್ರವಾಸೋದ್ಯಮ ಇನ್ನಷ್ಟು ಸುಗಮವಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯ ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆಯಲ್ಲಿ 9ನೇ ರಾಷ್ಟೀಯ ಪೋಷಣ್ ಮಾಸಿಕ 2026ಕ್ಕೆ ಚಾಲನೆಯನ್ನ ನೀಡಲಾಯಿತು. ವೈವಿಧ್ಯಮಯ ಆಹಾರ, ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಸಮರ್ಪಕ ಪ್ರೋಟೀನ್ ಸೇವನೆಯ ಮಹತ್ವದ ಕುರಿತು ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಲಾಯಿತು. 8ನೇ ಅಕ್ಟೋಬರ್ ಸಮಾರೋಪ ಸಮಾರಂಭ ಜರುಗಲಿದೆ. ಮೇಘಾಲಯದ ಯುನೈಟೆಡ್ ಡ್ರಾಮ್ಯಾಟಿಕ್ ಪಾರ್ಟಿ UDPಯ 8 ಶಾಸಕರು ಇಂದು ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಹಿರಿಯ ನಾಯಕ ಕಿರಣ್ ರಿಜಿಜು, ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಮತ್ತು ಅನಿಲ್ ಆಂಟೋನಿ ಅವರ ಸಮ್ಮುಖದಲ್ಲಿ ಶಾಸಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ಆಂಧ್ರಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಟೆಕ್ಕಲಿ ಮಂಡಲದ ರವಿ ವಲಸ ಬಳಿ ಇಂದು ರಾಜ್ಯ ರಾಣಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದ ಪರಿಣಾಮ 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಜಪಾನ್ನ ಐಚಿಯಲ್ಲಿ ಇಂದು ನಡೆದಂತಹ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾ ವಿರುದ್ಧ 3-1 ಸೋಲನ್ನು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:02:27 ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳು ನಿಮಗಾಗಿ.

ಹೃದಯ ಗೀತೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ದೊಡ್ಡರಂಗೇಗೌಡ ಅವರ ರಚನೆಯ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಹೃದಯ ಹಾಡಿತ್ತು ಚಿತ್ರಕ್ಕಾಗಿ ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚೂದೇಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಮುತ್ತಣ್ಣ ಚಿತ್ರದ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಗೀತೆಗಳನ್ನ ಕೇಳ್ತಾ ಇದ್ರಾ.

ಮೆಜೆಸ್ಟಿಕ್ ಚಿತ್ರದ ಹಾಡನ್ನ ಕೇಳುತ್ತಿರುವಿರಿ. ಉನ್ನಿಕೃಷ್ಣನ್ ಅವರ ದನಿಯಲ್ಲಿ ಗೀತೆ ಮೂಡಿಬಂತು. ಮೀ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ. ಮನೆ ದೇವರು ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:32 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮಾಂಗಲ್ಯಂ ತಂತು ನಾನೇನ ಈ ಒಂದು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಪಿ ಮನೋಹರ್ ಅವರ ಸಂಗೀತ. ಮುದ್ದಿನ ಮಾವ ಚಿತ್ರಕ್ಕಾಗಿ ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಅವರ ಸಂಗೀತ, ಸಾಹಿತ್ಯ

ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಗೀತೆ ಮೂಡಿಬಂತು. ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ. ಒಡಹುಟ್ಟಿದವರು ಚಿತ್ರದಕ್ಕಾಗಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಎಂ ಎನ್ ವ್ಯಾಸರಾವ್ ಅವರ ರಚನೆಯ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮಗೀತೆಗಳನ್ನ ಕೇಳಿದ್ರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಇವರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಎನ್ಎಚ್ ನಗರಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 1109 ಇವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರು ಬರೆದು ಕಳಿಸಿ. ಹಾಗೆ ಯಾರು ಪ್ರೇಮನಾದ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಕುಮಾರಸ್ವಾಮಿಯವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿಯಿಂದ ಸರ್ವೇಶ್ ಮಠ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಯಶಸ್ವಿನಿ ಗಿರಿಜಾ ಇವರು ಕೂಡ ನಮಗೆ ಗಿರಿಜಮ್ಮ ಅನ್ನಪೂರ್ಣ ಇವರ ಸಂದೇಶವೂ ಕೂಡ ತಲುಪಿದೆ. ಗಿರೀಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವ ಜನರ ಪ್ರಯತ್ನಗಳ ಮೂಲಕ ಭಾರತ 2047 ಮುನ್ನವೇ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ವಡೋದರದಲ್ಲಿರುವ ಮಹಾರಾಜ ಸಯ್ಯಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಷ್ಟ್ರ ಮತ್ತು ಸಮಾಜದ ಹಿತಕ್ಕಾಗಿ ಬಳಕೆಯಾದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದ್ದಾರೆ. ಮತದಾರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ನೂತನ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ದಕ್ಷಿಣ ಭಾರತೀಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮರೆಡ್ಡಿ ಮಾರ್ಗದ 108 ಕಿಲೋಮೀಟರ್ಗಳಷ್ಟು ರೈಲು ಮಾರ್ಗದಲ್ಲಿ ಕವಚ್ 3.2 ಕವಚ್ 4.0 ಮೇಲ್ದರ್ಜೆಗೇರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯೆದ್ ಅಲ್ ನಹ್ಯಾನ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೋಟ್ ಮತ್ತು ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗಿಯಾಗಿದ್ದರು. ತಮ್ಮ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸದ ಹಿನ್ನೆಲೆಯಲ್ಲಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ಪತ್ರ ನಿಯಮದಾನುಸಾರ ಇಲ್ಲದ ಕಾರಣ ಅಂಗೀಕಾರ ಮಾಡಿಲ್ಲ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆರ್ಥಿಕ ದುರಾಡಳಿತ ಮತ್ತು ರೈತರಿಗೆ ಪರಿಹಾರ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸುವಲ್ಲಿನ ವೈಫಲ್ಯ ಖಂಡಿಸಿ ಬಿಜೆಪಿ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಬಿಜೆಪಿ ವಿವಿಧ ರಾಜ್ಯ ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ಬದಲಾವಣೆ ಮಾಡಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನಾಗಿ ಉತ್ತರ ಪ್ರದೇಶದ ಮೂಲದ ಹರಿವಂಶ್ ದ್ವಿಬೇದಿ ಅವರನ್ನು ನೇಮಕ ಮಾಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:39. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಆರಂಭವಾಗಲಿದೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.